0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜಯಶಾಲಿಗಳು ವಿಭಿನ್ನ ಕೆಲಸ ಮಾಡುವುದಿಲ್ಲ, ಮಾಡುವ ಕೆಲಸವನ್ನೇ ವಿಭಿನ್ನವಾಗಿ ವಿಶೇಷವಾಗಿ ಮಾಡುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ದಿನಾಂಕ 20 ಜುಲೈ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 ರಿಂದ 7:30 ಸಂಸ್ಕೃತಂ ವದಾಮಹ 7:30 ರಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 ರಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 ರಿಂದ 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 ರಿಂದ 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 ರಿಂದ 9:30 ವಿಶೇಷ ಕಾರ್ಯಕ್ರಮಗಳು 9:30 ರಿಂದ 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 ರಿಂದ 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 ರಿಂದ 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 ರಿಂದ 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 1:00 ರಿಂದ 1:30 ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ 1:30 ರಿಂದ 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ

ಇಂದ 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಜಗದ ದೇವನ ನಮ್ಮ ಮನದ ಸ್ವಾಮಿಯ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಆನಂದ ಶಿವನ ಶುಭನಾಮ, ಜಗದಿ ಅಮರ ಶಿವನ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹರ ಹರ ಶಿವ ಶಂಭೋ, ಶಿವ ಶಿವ ಹರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ. ಜಯತು ಜಯ ಶಿವ ಶಂಭೋ ಶಂಕರ, ಜಯತು ಶ್ರೀ ಮುರುಡೇಶ್ವರ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಪರಮೇಶ್ವರಾಯ ಶಶಿಶೇಖರಾಯ ಗಂಗಾಧರಾಯ ನಮೋ ನಮಃ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.
1: ಬಾಳು ಸಂಜೆಯ ದಾರಿಯಲ್ಲಿ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಸಮಯ ಮತ್ತು ಸಮುದ್ರದ ಅಲೆಗಳು ನಿಲ್ಲಲಾರವು ಮತ್ತು ಯಾರಿಗೂ ಕಾಯಲಾರವು. ಸವಿಷ್ಯದ ನಮ್ಮ ಬಾಳು ದಾರಿಯನ್ನು ಹಿಂದೆ ನೋಡಿದಾಗ ದಿನಗಳು ಪುಸ್ತಕದ ಪುಟಗಳನ್ನು ಹೊರಳಿಸಿದಂತೆ ಬೇಗ ಉರುಳಿದ್ದು ಅರಿತು ವಿಸ್ಮಯಗೊಳ್ಳುತ್ತೇವೆ. ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದರೆ ಮನ ಆನಂದಮಯವಾಗುತ್ತದೆ, ಕೆಟ್ಟದ್ದನ್ನು ಎಸಗಿದರೆ ಪಾಪ ಪ್ರಜ್ಞೆ ಕಾಡುತ್ತದೆ. ಸಾವು ಸಮೀಪಿಸಿದಾಗ ಮನ ಕಳವಳಗೊಳ್ಳುತ್ತದೆ ಅಂತಲೇ ಇಳಿತ ಬಂದಾಗ ತಿಳಿತ ಬಂತು ಎನ್ನುವ ಮಾತು ಅರ್ಥಪೂರ್ಣವಾಗಿದೆ. ಇದ್ದಾಗ ನಾಲ್ಕು ಮಂದಿಗೆ ಬೇಕಾಗಬೇಕು ಎಂಬ ನುಡಿಯಲ್ಲಿ ಸಾರ್ಥಕ ಬದುಕಿನ ಸಾರವಿದೆ. ಜೀವನವನ್ನು ಸಾರ್ಥಕ ಇಲ್ಲವೇ ಸ್ವಾರ್ಥಕಗೊಳಿಸಿದ್ದನ್ನು ತಿಳಿದು ನೆಮ್ಮದಿ ಇಲ್ಲವೇ ತಳಮಳಗೊಳ್ಳುತ್ತೇವೆ. ಬಾಳು ಪುಸ್ತಕದ ಕೊನೆಯ ಅಧ್ಯಾಯದ ಕೊನೆಯ ಪುಟದ ಅಂಚಿಗೆ ಬಂದು ನಿಂತಿರುವ ವೇಳೆ ಇದು. ನಾನು ಇಲ್ಲಿ ಹೇಳುತ್ತಿರುವುದು ಇಂದಿನ ಬದಲಾದ ಕಾಲದಲ್ಲಿ ಅಥವಾ ಬದಲಾದ ನಮ್ಮ ಮನೋಧರ್ಮದ ಸಂದರ್ಭದಲ್ಲಿ ವಯಸ್ಸಾದವರ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದ ಬಗ್ಗೆಯನ್ನು ಹೇಳಬೇಕಾಗಿದೆ. ನೆಮ್ಮದಿ, ಶಾಂತಿ, ಪ್ರೀತಿಯ ಆಶ್ರಯಕ್ಕಾಗಿ ಹಾತೊರೆಯ ಮನಸ್ಸು ವಯೋವೃದ್ಧರದಾಗಿರುತ್ತದೆ. ಆಧುನಿಕ ಸಂದರ್ಭದಲ್ಲಿ ಸಂಬಂಧಗಳು ಶಿಥಿಲಗೊಳ್ಳುತ್ತವೆ, ಬದುಕು ವ್ಯವಹಾರಿಕತೆಗೆ ಬದ್ಧತೆಗೊಂಡಿದೆ, ಉದ್ಯೋಗ ಇಲ್ಲವೇ ನೌಕರಿಗಾಗಿ ಮಕ್ಕಳು ದೂರದ ಊರಲ್ಲಿ ಅಥವಾ ವಿದೇಶದಲ್ಲಿ ನೆಲೆಸಿದ್ದಾರೆ. ಇಂಥ ಇದ್ದ ಊರಲ್ಲಿ ಮಕ್ಕಳಿದ್ದರೂ ಹೆತ್ತವರತ್ತ ಅವರ ಗಮನವಿಲ್ಲ. ಮೊಮ್ಮಕ್ಕಳೊಂದಿಗೆ ಆಡೋದ್ರಿಂದ ಸಮಯ ಕಳೆಯಲು ಅವರೂ ಇದುವರೆಗೆ ನಿಲುಕಲಾರರು. ನಸುಕಿನಿಂದಲೇ ಬೇಬಿ ಸಿಟ್ಟಿಂಗ್, ಕಾನ್ವೆಂಟ್, ಶಾಲೆಗಳತ್ತ ಹೆಜ್ಜೆ ಇಡುವ ಮೊಮ್ಮಕ್ಕಳು ಅಜ್ಜನ ಕೋಲಿದು ನನ್ನೆಯ ಕುದುರೆ ಎಂದು ಹಾಡಲಾರರು. ಆತನ ಕಥೆಗೆ ಕಿವಿಗೊಡಲು ವ್ಯವಧಾನ ಅವರಿಗಿಲ್ಲ. ಎಲ್ಲರ ಅನಾದರ ಅಸಾಸಕ್ತಿಗಳ ಮಧ್ಯದಲ್ಲಿ ಹಿರಿಯರ ಮನ ಮುದುಡುತ್ತಿದೆ. ತ್ಯಾಗ ಪರಿಶ್ರಮದಿಂದ ವಿದ್ಯೆ ಜೀವನಾನುಭವವನ್ನು ನೀಡಿ ಬೆಳೆಸಿದ ಮಕ್ಕಳು ತಮ್ಮ ಹೆತ್ತವರನ್ನು ವೃದ್ಧಾಶ್ರಮಗಳತ್ತ ನೂಕುವುದು ಇಂದು ಹೇರಳವಾಗುತ್ತಿದೆ. ಅಂತಲೇ ಎಲ್ಲರಿಗೂ ಈ ಆಶ್ರಮಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಕಾಣಬಹುದಾಗಿದೆ. ಇದು ನಮ್ಮ ಆದರ್ಶ ಸಂಸ್ಕೃತಿ ಪರಂಪರೆಗೆ ಮಾಡುತ್ತಿರುವ ದ್ರೋಹವಾಗಿದೆ. ಹಿರಿಕಿರಿಯರೆಲ್ಲರೂ ಒಂದೇ ಸೂರ್ಯನಡಿ ಒಂದೇ ಮನದಿಂದ ಪರಸ್ಪರ ಆಗು ಹೋಗುಗಳಿಗೆ ಸ್ಪಂದಿಸಿ ಸಂತೃಪ್ತ ಜೀವನದ ಅವಿಭಕ್ತ ಕುಟುಂಬಗಳು ಇಂದು ಕಣ್ಮರೆಯಾಗಿವೆ. ನೌಕರಿ, ಅಧಿಕಾರ, ಅಂತಸ್ತುಗಳ ನೆವದಲ್ಲಿ ವಿಭಕ್ತ ಕುಟುಂಬಗಳು ಈಗ ವಿಘಟಿತಗೊಳ್ಳುತ್ತವೆ. ಈ ಸಂದಿಗ್ಧತೆಯಲ್ಲಿ ಹಿರಿಯರ ಪರಿಸ್ಥಿತಿ ಶೋಚನೀಯವಾಗುತ್ತದೆ. ಕಿರಿಯರ ಗೌರವ ಅಭಿಮಾನಗಳಿಗೆ ಎರವಾದ ಹಿರಿಯರ ಮನ ನೊಂದಿದೆ. ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಅವರ ಓದಿಗಾಗಿ ಪಟ್ಟ ಶ್ರಮ, ತ್ಯಾಗ, ಹೋರಾಟವನ್ನು ಮೆಲುಕು ಹಾಕುವ ಹೊತ್ತು ಇದಾಗುತ್ತದೆ. ಬೆಳೆಸಿದ ಗಿಡ ಮರಗಳು ನೆರಳು ಫಲ ನೀಡಿದರೆ ಮಕ್ಕಳು ಪಾಪಾಸು ಕಳೆಯಾಗುತ್ತವೆ. ಪ್ರೀತಿ, ಮಮತೆ, ತ್ಯಾಗಗಳ ಪ್ರತೀಕವಾಗಿರುವ ಹೆತ್ತವರನ್ನು ದೂರು ಮಾಡುತ್ತಿರುವ ದೂರುಗಳು ಇಂದು ಸಾಮಾನ್ಯವಾಗುತ್ತವೆ. ಹಿರಿಯರು ಬೇಡಾದ ಹಳೆಯ ಮರವೆಂದು ಅದು ಬೀಳುವ ಗಳಿಗೆಗಾಗಿ ಕಾಯುವ ದುರುಳರು ಹೇರಳರಾಗಿದ್ದಾರೆ. ಮಂದಿರಗಳಲ್ಲಿ ತಿರುಗಾಡುವಾಗ, ಬಸ್ ನಿಲ್ದಾಣಗಳಲ್ಲಿ, ಬಾಳು ಸಂಜೆಯಲ್ಲಿ ನಿರಂತರ ಪರಸ್ಪರ ನೋವಿನ ಪಿಸು ಮಾತುಗಳು ಆ ಗದ್ದಲದಲ್ಲಿ ಯಾರಿಗೂ ಕೇಳಿಸುತ್ತಿಲ್ಲ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವೀಗ 14ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿದ್ದೇವೆ. ಮೂರು ಗುಣಗಳ ಬಗ್ಗೆ ಭಗವಂತ ವಿವರಿಸುತ್ತಾರೆ. ಅರ್ಜುನ ಕೇಳುತ್ತಾನೆ, ಮೂರು ಗುಣಗಳನ್ನು ಮೀರುವುದು ಹೇಗೆ, ಮೂರು ಗುಣಗಳನ್ನು ಮೀರಿದವನ ಲಕ್ಷಣಗಳು ಯಾವುವು ಅನ್ನೋದನ್ನು ಅರ್ಜುನ ಕೇಳ್ತಾನೆ. ಮೂರು ಗುಣಗಳು ಮೀರಿದವನ ಲಕ್ಷಣಗಳು ಯಾವುವು ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಮತ್ತು ಅವನು ಹೇಗಿರ್ತಾನೆ ಅನ್ನೋದನ್ನು ನಾವು ತಿಳಿದುಕೊಂಡು, ಈಗ ಮೂರು ಗುಣಗಳನ್ನು ಮೀರುವುದು ಹೇಗೆ, ಈ ಸತ್ವ ರಜ ತಮೋಗುಣ ಇವು ನಮ್ಮನ್ನು ಇಲ್ಲಿ ಬಂಧಿಯಾಗಿಸುತ್ತವೆ ಐಹಿಕ ಪ್ರಪಂಚದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಸೊ ಅದನ್ನು ಮೀರುವುದೊಂದೇ ನಮಗೆ ದಾರಿ, ಬೇರೆ ದಾರಿ ಇಲ್ಲ. ಇಲ್ಲದಿದ್ದರೆ ನಾವು ಮೂರು ಗುಣಗಳ ಒಂದು ದಾಸರಾಗುತ್ತೇವೆ, ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕಾಣಲಾಗದು ಈ ಮೂರು ಗುಣಗಳು ನಮ್ಮಲ್ಲಿ ಇದ್ದಾಗ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಸೊ ಮೂರು ಗುಣಗಳನ್ನು ಮೀರುವುದೊಂದೇ ದಾರಿ ಅಂತೇಳಿ, ಹೇಗೆ ಮೂರು ಗುಣಗಳನ್ನು ಮೀರುವುದು ಅಂತ ಅರ್ಜುನ ಕೇಳಿರುವಂಥ ಪ್ರಶ್ನೆಗೆ ಇಲ್ಲಿ ಶ್ರೀಕೃಷ್ಣ ಹೀಗೆ ಉತ್ತರಿಸುತ್ತಾರೆ.

0: ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ದಿವ್ಯ ಸ್ಥಿತಿಯನ್ನು ಸಾಧಿಸುವ ಮಾರ್ಗವೇನು? ಇದು ಅರ್ಜುನನ ಮೂರನೆಯ ಪ್ರಶ್ನೆ. ಈ ಶ್ಲೋಕ ಈ ಪ್ರಶ್ನೆಗೆ ಉತ್ತರ. ಹಿಂದೆ ವಿವರಿಸಿದಂತೆ ಐಹಿಕ ಜಗತ್ತು ಐಹಿಕ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿ ಕೆಲಸ ಮಾಡುತ್ತೆ. ಪ್ರಕೃತಿ ಗುಣಗಳ ಚಟುವಟಿಕೆಗಳಿಂದ ಮನುಷ್ಯ ಕ್ಷೋಭೆಗೊಳಗಾಗಬಾರದು. ತನ್ನ ಪ್ರಜ್ಞೆಯನ್ನು ಇಂತಹ ಗುಣಗಳ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಬದಲು ಅವನು ತನ್ನ ಪ್ರತಿಜ್ಞೆಯನ್ನು ಕೃಷ್ಣನಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಕೃಷ್ಣನಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಭಕ್ತಿಯೋಗ ಎಂದು ಹೆಸರು. ಹೀಗೆಂದರೆ ಸದಾ ಕೃಷ್ಣನಿಗಾಗಿ ಕೆಲಸ ಮಾಡುವುದು. ಇದು ಕೃಷ್ಣನನ್ನು ಮಾತ್ರವಲ್ಲ, ರಾಮ ಮತ್ತು ನಾರಾಯಣರಂತೆ ಕೃಷ್ಣನ ಅಂದರೆ ಅವನ ವಿವಿಧ ಸ್ವಾಂಶ ವಿಸ್ತರಣೆಗಳನ್ನು ಒಳಗೊಳ್ಳುತ್ತವೆ. ಕೃಷ್ಣನ ಯಾವುದೇ ರೂಪದ ಅಥವಾ ಸ್ವಾಂಶ ವಿಸ್ತರಣೆಗಳಲ್ಲಿ ಒಂದರ ಸೇವೆಯಲ್ಲಿ ನಿರತನಾದವನು ದಿವ್ಯ ಸ್ಥಿತಿಯಲ್ಲಿ ಇದ್ದಾನೆ ಎಂದು ಭಾವಿಸಲಾಗುತ್ತದೆ. ಕೃಷ್ಣನ ಎಲ್ಲ ರೂಪಗಳು ಸಂಪೂರ್ಣವಾಗಿ ಆಧ್ಯಾತ್ಮಿಕ, ನಿತ್ಯಾನಂದ, ಜ್ಞಾನಮಯ ಎನ್ನುವುದನ್ನು ಗಮನಿಸಬೇಕು. ಇಂತಹ ದೇವೋತ್ತಮ ಪುರುಷನು ಸರ್ವಶಕ್ತ, ಸರ್ವಜ್ಞ, ಎಲ್ಲ ಗುಣ ದಿವ್ಯ ಗುಣಗಳು ದೇವೋತ್ತಮ ಪರಮಪುರುಷನಿಗೆ ಇರುತ್ತವೆ. ಐಹಿಕ ಪ್ರಕೃತಿ ಗುಣಗಳನ್ನು ಗೆಲ್ಲುವುದು ಬಹಳ ಕಷ್ಟ. ದೃಢ ಸಂಕಲ್ಪ ಮಾಡಿ ಕೃಷ್ಣನ ಅಥವಾ ಅವನ ವಿಸ್ತರಣೆಗಳ ಸೇವೆಯಲ್ಲಿ ಒಬ್ಬನು ತೊಡಗಿದರೆ ರಾಮ, ನರಸಿಂಹ, ನಾರಾಯಣ ಹೀಗೆ ಈ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಪ್ರಕೃತಿ ಗುಣಗಳನ್ನು ಸುಲಭವಾಗಿ ದಾಟಬಹುದು. ಸೊ ಇದನ್ನು ನಾವು ಏಳನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ದೈವೀಯೇಷ ಗುಣಮಯಿ ಮಮ ಮಾಯ ದುರತ್ಯಯ ಮಾಂ ಏವಯ್ಯ ಪ್ರಪದ್ಯಂತೆ ಮಾಯಾಮೇತಾಂ ತರಂತೆ ಅಂತ ಭಗವಂತ ಹೇಳ್ತಾರೆ. ಸೊ ಯಾರು ನನಗೆ ಶರಣಾಗುತ್ತಾನೋ ಅವನು ಮೂರು ಗುಣಗಳನ್ನು ಮೀರಿ ಮೇಲಕ್ಕೆ ಅವನು ಹೋಗ್ಬೋದು. ಅವನನ್ನು ನಾನು ಎಲ್ಲ ರೀತಿಯಲ್ಲಿ ರಕ್ಷಿಸುತ್ತೇನೆ, ಮಾಯೆಯ ಪ್ರಭಾವಕ್ಕೆ ಅವನು ಒಳಗಾಗುವುದಿಲ್ಲ ಅನ್ನುವಂಥ ಭರವಸೆಯನ್ನು ಕೃಷ್ಣ ನಮಗೆ ಕೊಡ್ತಾರೆ. ಸೊ ನಾವು ಕೂಡಲೇ ಐಹಿಕ ಪ್ರಕೃತಿ ಗುಣಗಳ ಪ್ರಭಾವಕ್ಕೆ ಅತೀತರಾಗುತ್ತೇವೆ ಕೃಷ್ಣ ಭಕ್ತಿಯಲ್ಲಿದ್ದಾಗ. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಕ್ತಿ ಸೇವೆಯಲ್ಲಿ ಇರುವುದೆಂದರೆ ಭಗವಂತನೊಡನೆ ಸಮಾನತೆ ಸಾಧಿಸುವುದು ಎಂದು ಅರ್ಥ. ತಾನು ನಿತ್ಯ ಜ್ಞಾನಾನಂದನು. ಚಿನ್ನದ ಕಣಗಳು ಚಿನ್ನದ ಗಣಿಯ ಅಂಶಗಳಾಗಿರುವಂತೆ ಜೀವಿಗಳು ತನ್ನ ವಿಭಿನ್ನಾಂಶಗಳು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಹೇಗೆ ಬಂಗಾರದ ಕಣಗಳು ಗುಣದಲ್ಲಿ ಚಿನ್ನದ ಗಣಿಗೆ ಸಮವೋ ಹಾಗೆಯೇ ಜೀವಿಯು ತನ್ನ ದಿವ್ಯ ಸ್ಥಿತಿಯಲ್ಲಿ ಬಂಗಾರದ ಗಣಿಯಂತಿರುವ ಕೃಷ್ಣನಿಗೆ ಗುಣದಲ್ಲಿ ಸಮಾನಾಗುತ್ತಾರೆ. ವ್ಯಕ್ತಿತ್ವದಲ್ಲಿನ ವ್ಯತ್ಯಾಸವು ಮುಂದುವರಿಯುತ್ತದೆ. ಇಲ್ಲವಾದರೆ ಭಕ್ತಿಯೋಗದ ಪ್ರಶ್ನೆಯೇ ಇರುವುದಿಲ್ಲ. ಭಕ್ತಿಯೋಗದ ಅರ್ಥ ಇದು: ಭಗವಂತ ಇದ್ದಾನೆ, ಭಕ್ತನಿದ್ದಾನೆ. ಭಗವಂತ ಹಾಗೂ ಭಕ್ತರ ನಡುವಣ ಪ್ರೀತಿಯ ವಿನಿಮಯವಿದೆ. ಆದ್ದರಿಂದ ದೇವೋತ್ತಮ ಪರಮಪುರುಷನಲ್ಲಿ ಮತ್ತು ವ್ಯಕ್ತಿಗತ ಜೀವಿಯಲ್ಲಿ ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ವಿಶೇಷವೂ ಇರುತ್ತದೆ. ಇಲ್ಲವಾದರೆ ಭಕ್ತಿಯೋಗಕ್ಕೆ ಅರ್ಥವೇ ಇಲ್ಲ. ಪ್ರಭುವಿನೊಡನೆ ಒಂದೇ ದಿವ್ಯ ಸ್ಥಿತಿಯಲ್ಲಿ ಮನುಷ್ಯನು ಇರದಿದ್ದರೆ ಅವನು ಪರಮಪ್ರಭುವಿನ ಸೇವೆಯನ್ನು ಮಾಡಲಾರ. ರಾಜನ ವೈಯಕ್ತಿಕ ಸಹಾಯಕನಾಗಬೇಕಾದರೆ ಮನುಷ್ಯ ಅಗತ್ಯವಾದ ಅರ್ಹತೆಗಳನ್ನು ಪಡೆಯಬೇಕು. ಅರ್ಹತೆ ಎಂದರೆ ಬ್ರಹ್ಮನ್ ಆಗುವಂಥದ್ದು ಅಥವಾ ಎಲ್ಲ ಐಹಿಕ ಕಲ್ಮಷದ ಸೋಂಕಿನಿಂದ ಮುಕ್ತನಾಗುವುದು. ವೇದ ಸಾಹಿತ್ಯದಲ್ಲಿ ಬ್ರಹ್ಮೈವ ಸನ್ ಬ್ರಹ್ಮಾಪಿ ಏತಿ ಎಂದು ಹೇಳಿದೆ. ಬ್ರಹ್ಮನಾಗುವುದರ ಮೂಲಕ ಮನುಷ್ಯ ಪರಂಬ್ರಹ್ಮನನ್ನು ಪಡೆಯಬಹುದು. ಸೊ ಈಗ ನಾವು ನಿತ್ಯ ಸತ್ಯ ಸಚ್ಚಿತ್ ಆನಂದ ವಿಗ್ರಹ, ನಮಗೆ ಸಾವಿಲ್ಲ, ನಾವು ನಿಜವಾಗ್ಲೂ ಬ್ರಹ್ಮನ್. ಅವಿನಾಶಿಯಾದ ಈ ದಿವ್ಯ ಜೀವಿಗೆ ಬ್ರಹ್ಮನ್ ಅಂತ ಹೆಸರು ಅಂತ ಶ್ರೀಕೃಷ್ಣ ಹೇಳ್ತಾರೆ ಎಂಟನೇ ಅಧ್ಯಾಯದಲ್ಲಿ. ಆದರೆ ನಾವು ನಮ್ಮ ಆ ಸ್ವರೂಪವನ್ನು ಮರೆತಿದ್ದೇವೆ. ನಾವಿಲ್ಲಿ ಐಹಿಕ ಪ್ರಪಂಚದೊಡನೆ ನಮ್ಮನ್ನು ನಾವು ಗುರುತಿಸಿಕೊಳ್ತೇವೆ. ಆದ್ದರಿಂದ ನಮ್ಮ ನಿಜವಾದ ಸ್ವರೂಪ ಬ್ರಹ್ಮನ್ ಅನ್ನೋದನ್ನು ನಾವು ಮರೆತಿರ್ತೇವೆ. ಸೊ ಮತ್ತೆ ನಾವು ಇಲ್ಲಿ ಭಕ್ತಿ ಮಾರ್ಗದಲ್ಲಿ ತೊಡಗಿಕೊಂಡಾಗ ನಮಗೆ ಮತ್ತೆ ಆ ಒಂದು ಸಾಕ್ಷಾತ್ಕಾರವಾಗುತ್ತೆ, ನಾವು ಯಾರು ಅನ್ನುವಂಥ ಸಾಕ್ಷಾತ್ಕಾರ ನಮಗೆ ಗೊತ್ತಾಗುತ್ತೆ. ಸೊ ಹೀಗೆಂದರೆ ಮನುಷ್ಯ ಹೇಗೆ ಬ್ರಹ್ಮನ್ ಆಗ್ಬೋದು? ಗುಣಾತ್ಮಕವಾಗಿ ಬ್ರಹ್ಮನೊಂದಿಗೆ ಒಂದಾಗಬೇಕು ಎಂದು ಅರ್ಥ. ಬ್ರಹ್ಮನನ್ನು ಸಾಧಿಸಿದ ಮನುಷ್ಯ ಪ್ರತ್ಯೇಕ ಆತ್ಮವಾಗಿ ನಿತ್ಯ ಬ್ರಹ್ಮನ್, ತನ್ನ ಗುರುತು ಕಳೆದುಕೊಳ್ಳುವುದಿಲ್ಲ.
1: 27ನೇ ಶ್ಲೋಕ ಹಾಗೂ ಕೊನೆಯ ಶ್ಲೋಕ, 14ನೇ ಅಧ್ಯಾಯದ ಕೊನೆಯ ಶ್ಲೋಕ.

0: ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ ಮತ್ತು ಪರಮ ಸುಖದ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಬ್ರಹ್ಮನ ಸ್ವರೂಪವು ಅಮರತ್ವ, ಅವಿನಾಶಿತ್ವ, ನಿತ್ಯತೆ ಮತ್ತು ಸುಖ. ಬ್ರಹ್ಮನು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ. ಪರಮಾತ್ಮನು ದಿವ್ಯ ಸಾಕ್ಷಾತ್ಕಾರದಲ್ಲಿ ಮಧ್ಯದ ಅಥವಾ ಎರಡನೆಯ ಘಟ್ಟ ಮತ್ತು ದೇವೋತ್ತಮ ಪರಮಪುರುಷ ಪರಿಪೂರ್ಣ ಸತ್ಯದ ಪರಮ ಸಾಕ್ಷಾತ್ಕಾರ. ಆದ್ದರಿಂದ ಪರಮಾತ್ಮನು ನಿರಾಕಾರ ಬ್ರಹ್ಮನು ಪರಮಪುರುಷನಲ್ಲಿ ಇದ್ದಾರೆ. ಐಹಿಕ ಪ್ರಕೃತಿಯು ಪರಮಪ್ರಭುವಿನ ಕೆಳಮಟ್ಟದ ಶಕ್ತಿಯ ಅಭಿವ್ಯಕ್ತಿ ಅಂತ ನಾವು ತಿಳಿದುಕೊಂಡಿದ್ದೇವೆ ಏಳನೇ ಅಧ್ಯಾಯದಲ್ಲಿ. ಕೆಳಮಟ್ಟದ ಐಹಿಕ ಪ್ರಕೃತಿಗೆ ಮೇಲ್ಮಟ್ಟದ ಪ್ರಕೃತಿಯ ಅಂಶಗಳನ್ನು ನೀಡಿ ಭಗವಂತ ಅದಕ್ಕೆ ಗರ್ಭಾಧಾನ ಮಾಡುತ್ತಾರೆ. ಐಹಿಕ ಪ್ರಕೃತಿಗೆ ಇದು ಆಧ್ಯಾತ್ಮಿಕ ಸ್ಪರ್ಶ. ಈ ಐಹಿಕ ಪ್ರಕೃತಿಯಿಂದ ಬದ್ಧನಾದ ಜೀವಿಯು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ಐಹಿಕ ಅಸ್ತಿತ್ವದಿಂದ ಮೇಲೇರುತ್ತಾನೆ. ಕ್ರಮೇಣ ಅವನು ಪರಮಸತ್ಯದ ಬ್ರಹ್ಮನ್ ಪರಿಕಲ್ಪನೆಗೆ ಏರುತ್ತಾನೆ. ಬದುಕಿನ ಬ್ರಹ್ಮನ್ ಪರಿಕಲ್ಪನೆಯ ಸಾಧನೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಮೊದಲನೇ ಹಂತ. ಈ ಹಂತದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಐಹಿಕ ಸ್ಥಿತಿಯನ್ನು ಮೀರಿರುತ್ತಾನೆ. ಆದರೆ ವಾಸ್ತವವಾಗಿ ಅವನು ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾಗಿರುವುದಿಲ್ಲ. ಅವನು ಬಯಸಿದರೆ ಬ್ರಹ್ಮ ಸ್ಥಿತಿಯಲ್ಲಿಯೇ ಮುಂದುವರಿಯಬಹುದು. ಅನಂತರ ಅವನು ಕ್ರಮೇಣ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಏರಿ ಅಲ್ಲಿಂದ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರಕ್ಕೆ ಏರಬಹುದು. ವೇದ ಸಾಹಿತ್ಯದಲ್ಲಿ ಇದರ ಅನೇಕ ದರ್ಶನಗಳಿವೆ. ನಾಲ್ವರು ಕುಮಾರರು ಮೊದಲು ಪರಮಸತ್ಯದ ನಿರಾಕಾರ ಬ್ರಹ್ಮನ್ ಕಲ್ಪನೆಯಲ್ಲಿ ನೆಲೆಸಿದ್ದರು. ಅನಂತರ ಕ್ರಮೇಣ ಭಕ್ತಿ ಸೇವೆಯ ನೆಲೆಗೆ ಏರಿದರು. ಆದ್ದರಿಂದ ಭಗವಂತನೊಡನೆ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುವುದೇ ನಮ್ಮ ಜೀವನದ ಒಂದು ಪರಿಪೂರ್ಣತೆ. ವೇದದ ಭಾಷೆಯಲ್ಲಿ ಹೀಗೆ ಹೇಳಿದೆ, ರಸೋ ವೈ ಸಹ ರಸಂ ಹಿ ಏವಾಯಂ ಲಬ್ಧ್ವಾ ನಂದಿ ಭವತಿ. ಮನುಷ್ಯ ಆನಂದದ ಭಂಡಾರವಾದ ಮತ್ತು ದೇವೋತ್ತಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ದಿವ್ಯಾನಂದವಾಗುತ್ತದೆ. ತೈತ್ತರೀಯ ಉಪನಿಷತ್ತು. ಪರಮಪ್ರಭುವಿನಲ್ಲಿ ಆರು ಸಿರಿಗಳು ತುಂಬಿವೆ. ಭಕ್ತನು ಅವನ್ನು ಸಮೀಪಿಸಿದಾಗ ಈ ಆರು ಸಿರಿಗಳ ವಿನಿಮಯವಾಗುತ್ತದೆ. ಅರಸನ ಸೇವಕನು ಸ್ವಲ್ಪ ಹೆಚ್ಚು ಕಡಿಮೆ ಅರಸನ ಸಮಾನ ಮಟ್ಟದಲ್ಲಿ ಸುಖಿಸುತ್ತಾನೆ. ಹೀಗೆ ಶಾಶ್ವತ ಸುಖ, ಅವಿನಾಶಿ ಸುಖ ಮತ್ತು ಶಾಶ್ವತ ಬದುಕು ಭಕ್ತಿ ಸೇವೆಯನ್ನು ಜೊತೆಗೂಡುತ್ತವೆ. ಆದ್ದರಿಂದ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಶಾಶ್ವತತೆ ಅಥವಾ ಅವನ ಅವಿನಾಶಿತ್ವಗಳು ಭಕ್ತಿ ಸೇವೆಯಲ್ಲಿ ಸೇರಿವೆ. ಭಕ್ತಿ ಸೇವೆಯಲ್ಲಿ ನಿರತರಾದ ಮನುಷ್ಯನು ಆಗಲೇ ಇದನ್ನು ಹೊಂದಿರುತ್ತಾನೆ. ಜೀವಿಯು ಸ್ವಭಾವದಿಂದ ಬ್ರಹ್ಮನ್ನಾದರೂ ಐಹಿಕ ಜಗತ್ತಿನ ಮೇಲೆ ಪ್ರಭುತ್ವ ನಡೆಸಲು ಬಯಸ್ತಾನೆ. ಇದರಿಂದ ಅವನು ಕೆಳಕ್ಕೆ ಬೀಳ್ತಾನೆ. ಜೀವಿ ತನ್ನ ಸ್ವರೂಪದಲ್ಲಿ ಐಹಿಕ ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದವನು. ಅಂದರೆ ನಾವೆಲ್ಲರೂ ಇಲ್ಲಿ ಜೀವಿ ಅನ್ನುವಂಥದ್ದು ನಾವೆಲ್ಲರೂ. ಆದರೆ ಐಹಿಕ ಪ್ರಕೃತಿಯ ಸಹವಾಸವು ಅವನನ್ನು ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ಪ್ರಕೃತಿ ಗುಣಗಳಲ್ಲಿ ಸಿಗಿಸುತ್ತವೆ. ಈ ಗುಣತ್ರಯಗಳ ಸಹವಾಸದಿಂದ ಅವನಲ್ಲಿ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಬಯಕೆ ಇರುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಆತನು ಕೂಡಲೇ ದಿವ್ಯ ಸ್ಥಿತಿಯಲ್ಲಿ ನೆಲೆಸುತ್ತಾನೆ ಮತ್ತು ಐಹಿಕ ಪ್ರಕೃತಿಯನ್ನು ತಾನು ನಿಯಂತ್ರಿಸಬೇಕೆಂಬ ಅವನ ಕಾನೂನು ಬಾಹಿರ ಅಪೇಕ್ಷೆಯು ಹೊರಟು ಹೋಗುತ್ತೆ. ಭಕ್ತಿ ಸೇವೆಯ ಸಾಕ್ಷಾತ್ಕಾರಕ್ಕಾಗಿ ಶ್ರವಣ ಕೀರ್ತನ ಸ್ಮರಣ ಇವುಗಳಿಂದ ಪ್ರಾರಂಭವಾಗುವ ಒಂಬತ್ತು ವಿಧಾನಗಳನ್ನು ಇಲ್ಲಿ ಹೇಳಿದೆ. ಭಕ್ತಿ ಸೇವೆಯ ಈ ಪ್ರಕ್ರಿಯೆಯನ್ನು ಭಕ್ತರ ಸಹವಾಸದಲ್ಲಿ ಅಭ್ಯಾಸ ಮಾಡಬೇಕು. ಸೊ ಇದರಿಂದ ನಾವು ಈ ಮೂರು ಗುಣಗಳನ್ನು ಮೀರಿ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಂಡು ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಎಂಬ 14ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಕೆಎಸ್ ಸಂಗೊಳ್ಳಿ.
3: ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮೈಗ್ರೇನ್ ಅಥವಾ ಅರೆತಲೆ ನೋವು ನಾಲ್ಕು ವಿಶಿಷ್ಟ ಶಿರೋರೋಗಗಳಲ್ಲಿ ಒಂದಾಗಿದೆ. ಇದೊಂದು ದೀರ್ಘಕಾಲ ಕಾಡುವಂತಹ ಸಮಸ್ಯೆ. ಇದು ಯಾವ ವಯಸ್ಸಿನವರಿಗೂ ಬರುವಂತಹದ್ದು, ಅದರಲ್ಲೂ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು. ನಾವು ಈಗ ನೋಡ್ತಿರೋ ಹಾಗೆ ಒತ್ತಡದ ಜೀವನ ಶೈಲಿ, ಬದಲಾದ ಆಹಾರ ಕ್ರಮ, ನಿದ್ರಾಹೀನತೆ, ಮಾನಸಿಕ ಒತ್ತಡ ಅರೆತಲೆ ನೋವಿಗೆ ಮುಖ್ಯವಾದ ಕಾರಣಗಳು. ಸಾಮಾನ್ಯವಾಗಿ ತಲೆಯ ಒಂದು ಭಾಗ ಅಂದರೆ ಎಡ ಅಥವಾ ಬಲಭಾಗದಲ್ಲಿ ಕಂಡುಬರುತ್ತದೆ. ಕಣ್ಣು, ಹುಬ್ಬು, ಹನೆ, ದವಡೆ, ಕುತ್ತಿಗೆ ಮತ್ತು ಕಿವಿಯ ಹೊರಭಾಗದಲ್ಲಿ ಸುತ್ತಿಗೆಯಿಂದ ಹೊಡೆದ ಹಾಗೆ, ಸೂಜಿಯಿಂದ ಚುಚ್ಚಿದ ಹಾಗೆ ಅಥವಾ ಈ ಎಲ್ಲ ಭಾಗಗಳಲ್ಲಿ ಭಾರವಾದ ವಸ್ತುವನ್ನು ಇಟ್ಟ ಹಾಗೆ ನೋವಿರುತ್ತದೆ. ಇದರ ಜೊತೆಗೆ ರೋಗಿ ಬೆಳಕು ನೋಡಲಾಗದಂತಹ ಸ್ಥಿತಿ, ವಾಂತಿಯಾದಂತಾಗುವುದು, ಕೆಲಸದಲ್ಲಿ ನಿರಾಸಕ್ತಿ ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಈ ಕಾರಣ ಪ್ರಕಾರ ಸೂಕ್ಷ್ಮ ಚಿಕಿತ್ಸೆ ಮಾಡಿದರೆ ಅರೆತಲೆ ನೋವು ಮಾಯವಾಗುತ್ತದೆ. ಸಾಮಾನ್ಯವಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಅರೆತಲೆ ನೋವಿಗೆ ನಿರ್ದಿಷ್ಟವಾದ ಕಾರಣಗಳು ಗೊತ್ತಾಗುವುದಿಲ್ಲ. ಅದಕ್ಕೆ ಇದನ್ನ ನಾವು ನಾನ್ ಸ್ಪೆಸಿಫಿಕ್ ಹೆಡ್ಡೇಕ್ ಅಂತಲೂ ಕರೆಯುತ್ತೇವೆ. ಇನ್ನು ಅರೆತಲೆ ನೋವಿಗೆ ಸಾಮಾನ್ಯ ಚಿಕಿತ್ಸೆ ಬಗ್ಗೆ ಹೇಳುವುದಾದರೆ, ಸಾಮಾನ್ಯವಾಗಿ ನೋವು ನಿವಾರಕ ಮಾತ್ರೆ, ಹೊರಭಾಗಕ್ಕೆ ಹಚ್ಚಲು ವಿವಿಧ ಮಲಮು ಉಪಯೋಗಿಸಬಹುದು. ಈ ತೆರನಾದ ಔಷಧಿ ಚಿಕಿತ್ಸೆಯು ತಾತ್ಕಾಲಿಕವಾಗಿ ಅರೆತಲೆ ನೋವನ್ನು ಹೋಗಲಾಡಿಸಿದರೆ ಮತ್ತೆ ಕೆಲ ಸಮಯದ ನಂತರ ತಲೆನೋವು ಮರುಕಳಿಸಬಹುದು. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದರೆ ನಮ್ಮ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳಿದ ಪ್ರಕಾರ ಚಿಕಿತ್ಸಾ ಕ್ರಮ ಅನಿವಾರ್ಯ ಎಂದೆನಿಸಬಹುದು. ಶಿರೋವಿರೇಚನ ಅಥವಾ ನಸ್ಯಕರ್ಮ, ಇದರಲ್ಲಿ ವಿಶಿಷ್ಟವಾಗಿ ಅರೆತಲೆ ನೋವಿಗೆಂದೇ ಕೆಲವೊಂದು ಔಷಧಿಗಳ ರಸ ಮತ್ತು ಪುಡಿಯನ್ನು ಮೂಗಿನ ಮುಖಾಂತರ ಹಾಕುವುದು. ಎರಡನೆಯದಾಗಿ ಕೆಲ ವಿಶಿಷ್ಟ ಕ್ರಿಯಾಕಲ್ಪ ಅಂದರೆ ಶಿರೋಭಸ್ತಿ, ಶಿರೋಪಿಚು, ಶಿರೋ ಅಭ್ಯಂಗ, ಶಿರೋಧಾರ ಮುಂತಾದ ಕರ್ಮಗಳಲ್ಲಿ ವಿವಿಧ ಔಷಧಿ ಸಿದ್ಧ ಘೃತ, ತೈಲ ಮತ್ತು ಚೂರ್ಣ ಉಪಯೋಗಿಸಬಹುದು. ಮೂರನೆಯದಾಗಿ ಪಥ್ಯಾಧಿಕಷಾಯ, ಶಿರಶೂಲ ವಜ್ರರಸ, ಗೋದಂತಿ ಭಸ್ಮ ಮುಂತಾದ ಔಷಧಿಗಳನ್ನು ಬಾಯಿಯ ಮುಖಾಂತರ ಸೇವಿಸಬಹುದು. ನಾಲ್ಕನೆಯದಾಗಿ ಅಗ್ನಿಕರ್ಮ ಚಿಕಿತ್ಸೆಯು ಪರಿಣಾಮಕಾರಿಯಾಗಿದೆ. ಇನ್ನು ಕೊನೆಯದಾಗಿ ಅರೆತಲೆ ನೋವಿಗೆ ವಿಶೇಷ ಕಾರಣಗಳನ್ನು ಕಂಡುಕೊಂಡು ಅವುಗಳನ್ನು ತ್ಯಜಿಸುವುದು, ಇದನ್ನು ನಾವು ನಿಧಾನ ಪರಿವರ್ಜನೆ ಎಂದು ಕರೆಯುತ್ತೇವೆ. ಈ ಚಿಕಿತ್ಸೆಯಲ್ಲಿ ಕ್ರಮಬದ್ಧವಾದ ಆಹಾರ ವಿಹಾರ ಸೇವನೆ, ಸರಿಯಾದ ನಿದ್ರೆ, ವ್ಯವಸ್ಥಿತ ಜೀವನ ಶೈಲಿ, ಒತ್ತಡ ನಿರ್ವಹಣೆ ಬಹುಮುಖ್ಯ. ಅದರಂತೆ ಅತಿ ಖಾರ, ಮಸಾಲೆ, ಎಣ್ಣೆ ಪದಾರ್ಥ ಮತ್ತು ಮದ್ಯಪಾನ, ಧೂಮಪಾನದಿಂದ ದೂರವಿರುವುದು ಸೂಕ್ತ. ದಿನಂಪ್ರತಿ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದರೊಂದಿಗೆ ಪೌಷ್ಟಿಕ ಮತ್ತು ಸಾತ್ವಿಕ ಆಹಾರ ಸೇವಿಸಿದರೆ ಮೈಗ್ರೇನ್ ಅಥವಾ ಅರೆತಲೆ ನೋವನ್ನು ಶಾಶ್ವತವಾಗಿ ಹೋಗಲಾಡಿಸಬಹುದು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
3: ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ಇಎನ್ಟಿ ಓಪಿಡಿ ಸಂಖ್ಯೆ 16.
4: Seasons change, but your brilliance is timeless. P&G brings you the exclusive change of season offer.
5: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
4: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gargir, Seraph and Jewelers today. Terms and conditions apply.
3: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸೆಯ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ತೆ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ, ಮಳೆಗಾಲ ಪ್ರಾರಂಭವಾಗಿದೆ. ಅಂತ ಸಂದರ್ಭದಲ್ಲಿ ಇವತ್ತಿನ ವಿಷಯ ಮಳೆಗಾಲದಲ್ಲಿ ಆಹಾರ ಪದ್ಧತಿ. ಸೊ ಮೊದಲನೇದಾಗಿ ಯಾವ ರೀತಿ ಎಲ್ಲ ಬದಲಾವಣೆ ನಾವು ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಮಾನ್ಸೂನ್ಸ್?
1: ಮೊದಲನೇದಾಗಿ ನಮ್ಮ ಬೆಳಗಾವಿ ಎಲ್ಲ ಶ್ರೋತು ಮಿತ್ರರಿಗೆ ನಾನು ಉಮಾ ವೈದ್ಯ ಮಾಡುವ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಟಾಪಿಕ್ ಸಂದರ್ಭಕ್ಕೆ ತಕ್ಕಂಗೆ ತುಂಬಾ ಚೆನ್ನಾಗಿದೆ. ಮಳೆಗಾಲ ಆರಂಭವಾಗಿದೆ, 4 ದಿನದಿಂದ ಬೆಳಗಾವಿಯಲ್ಲಿ ತುಂಬಾ ಮಳೆನೂ ಆಗ್ತಾ ಇದೆ. ಮಳೆಗಾಲವು ಒಂದು ಸುಂದರವಾದ ಋತು ಅಂತ ಹೇಳ್ಬೋದು. ನೋಡಿದಿರಾ, ಎಲ್ಲೆಡೆಯೂ ಈಗ ತಂಪಾದ ವಾತಾವರಣ, ತಂಪಾದ ಗಾಳಿ, ಅದರೊಂದಿಗೆ ನಮ್ಮ ಭೂಮಿ ತಾಯಿ ಇವಾಗ ಹಚ್ಚ ಹಸಿರಾದ ಸೀರೆಯನ್ನುಟ್ಟು ನಿಂತಿದ್ದಾಳೆ, ನಮ್ಗೆಲ್ಲರಿಗೂ ಮುದವನ್ನು ನೀಡುತ್ತಿದ್ದಾಳೆ. ಇದು ಒಂದು ಮುಖವಾದ್ರೆ ಇನ್ನೊಂದು ಕಡೆ ಈ ಮಳೆಗಾಲದಲ್ಲಿ ರೋಗಗಳ ಬಾಧ್ಯತೆ ಹೆಚ್ಚಾಗುತ್ತದೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಆದ್ದರಿಂದ ಈ ಇಂತಹ ಕಾಲದಲ್ಲಿ, ಈ ಮುದ ನೀಡುವ ಕಾಲದಲ್ಲಿಯೂ ಕೂಡ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕನ್ನೋದನ್ನು ಇವತ್ತಿನ ವಿಷಯವಾಗಿದ್ದು, ಇದು ತುಂಬಾ ಮುಖ್ಯವಾಗಿದೆ. ಸೊ ಮೊದಲನೇದಾಗಿ ನೀವು ಕೇಳಿದ್ದು ಈ ಮಳೆಗಾಲದಲ್ಲಿ ಹೇಗೆ ನಮ್ಮ ಆಹಾರ ಪದ್ಧತಿ ಇರಬೇಕು ಅಂತ ಹೇಳಿ. ನಮ್ಮ ಆಯುರ್ವೇದದಲ್ಲಿ ಈ ಮಳೆಗಾಲವನ್ನು ನಾವು ವರ್ಷಾ ಋತು ಅಂತ ಹೇಳಿ ಕರಿತೀವಿ. ಈ ವರ್ಷಾ ಋತುವಲ್ಲಿ ಸಾಮಾನ್ಯವಾಗಿ ವಾತದಲ್ಲಿ ಹೆಚ್ಚಳಾಗುತ್ತೆ, ಅಂದ್ರೆ ವಾತ ಪ್ರಕೋಪವಾಗುತ್ತದೆ. ಅದರ ಜೊತೆಗೆ ಜೀರ್ಣಕ್ರಿಯೆಯು, ಅಂದ್ರೆ ಅಗ್ನಿಬಲ ಅಂತ ಏನ್ ಹೇಳ್ತೀವಿ, ಡೈಜೆಷನ್ ಪವರ್ ವೀಕ್ ಆಗಿರುತ್ತದೆ, ಸ್ವಲ್ಪ ನಿಧಾನವಾಗಿನೇ ಕೆಲಸ ಮಾಡುತ್ತದೆ. ಸೊ ಅಂತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಜೀರ್ಣಕ್ರಿಯೆಗೆ ಅನುಕೂಲವಾಗುವಂತೆ ಹಗುರಾದ, ಬಿಸಿ ಬಿಸಿಯಾದ, ಫ್ರೆಶ್ ಆಗಿ, ತಾಜಾ ಆಗಿ ಪ್ರಿಪೇರ್ ಮಾಡಿದಂತಹ ತಯಾರಿಸಿದ ಆಹಾರ ಸೇವನೆ ಮಾಡುವುದು ತುಂಬಾ ಅಗತ್ಯವಾಗಿರುತ್ತದೆ. ತಂಗಳು ಅಥವಾ ಹಳೆಯದ ಆಹಾರ ಅಂತ ಏನ್ ಹೇಳ್ತೀವಿ, ಅದನ್ನು ಪದೇ ಪದೇ ಬಿಸಿ ಮಾಡುವುದು, ಮರು ಬಿಸಿ ಮಾಡಿ ಸೇವಿಸುವುದನ್ನು ಆದಷ್ಟು ಎಲ್ಲರೂ ಕೂಡ ತಪ್ಪಿಸಬೇಕಾಗುತ್ತೆ. ಸುಲಭವಾಗಿ ಜೀರ್ಣವಾಗುವಂತ ಅಂತಹ ಮತ್ತು ಅತಿಯಾಗಿ ಎಣ್ಣೆ ಇಲ್ಲದ, ಖಾರ ಇಲ್ಲದಂತಹ ಪದಾರ್ಥಗಳು, ಅತಿಯಾದ ಸಿಹಿ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಬೇಕು. ಅದರೊಂದಿಗೆ ಸರಿಯಾದ ಸಮಯಕ್ಕೆ ನಾವು ಊಟವನ್ನು ಸೇವಿಸುವುದು ತುಂಬಾ ಅಗತ್ಯವಾಗಿದೆ.
0: ಅಂತ ಸಂದರ್ಭದಲ್ಲಿ ಈ ಒಂದು ಮಳೆಗಾಲದಲ್ಲಿ ಯಾವ ರೀತಿಯ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಅಂತ ತಾವು ತಿಳಿಸಿದ್ರೆ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ ಆಯುರ್ವೇದದ ಪ್ರಕಾರ ಯಾವ ರೀತಿಯ ಆಹಾರ ಸೇವಿಸಬೇಕು ಅದರ ಬಗ್ಗೆ ಸ್ವಲ್ಪ.
1: ಜೀರ್ಣಕ್ರಿಯೆ ಕಡಿಮೆ ಆಗಿರುವುದರಿಂದ ಮಳೆಗಾಲದಲ್ಲಿ ಹಸಿವು ಕಡಿಮೆ ಆಗುತ್ತದೆ, ಅದ್ ನಮ್ಗೆ ಗೊತ್ತು. ಅದರಿಂದ ಏನ, ಹೊಟ್ಟೆ ತುಂಬಾ ತಿನ್ನುವುದಕ್ಕಿಂತ ಮಿತವಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಹಿತವಾದ ಆಹಾರವನ್ನು ಸೇವಿಸುವುದು ತುಂಬಾ ಮುಖ್ಯ. ಸೊ ಮಿತವಾದ ಪ್ರಮಾಣ ಅರ್ಥ ಆಗುತ್ತೆ. ಹಿತವಾದ ಅಂದ ತಕ್ಷಣ ಯಾವ ತರಹದ ಆಹಾರವನ್ನು ಸೇವಿಸಬೇಕಪ್ಪ ನಾವು ಮಳೆಗಾಲದಲ್ಲಿ ಅಂತಂದ್ರೆ, ಬಿಸಿ ಬಿಸಿಯಾದ ಅನ್ನ, ಬೇಳೆ ಸಾರು, ಬೇಳೆ ತರಕಾರಿ ಪಲ್ಯಗಳು, ರಾಗಿ,

0: ಜೋಳ, ಗೋಧಿ, ಓಟ್ಸು, ಇಡ್ಲಿ, ಉಪ್ಪಿಟ್ಟು, ಕಿಚಡಿ, ತರಕಾರಿ ಪಲ್ಯಗಳು, ಸೊಪ್ಪುಗಳು, ಬಿಸಿ ಬಿಸಿಯಾದ ಸೂಪು, ತರಕಾರಿ ಸೂಪುಗಳನ್ನೆಲ್ಲ ಸೇವಿಸಬಹುದು. ಏನ್ ಮೇಡಮ್ ಎಲ್ಲ ಬರೀ ವೆಜ್ ದವ್ರಿಗೆ ಹೇಳ್ತಾ ಇದ್ದಾರೆ, ನಾನ್ ವೆಜ್ ದವ್ರು ಎಲ್ಲಿ ಹೋಗ್ಬೇಕು ಅಂತ ಒಂದು ಕ್ವಶನ್ ಪ್ರಶ್ನೆ ಆಗ್ಬಹುದು. ಅವರು ಕೂಡ ಸೇವಿಸಬಹುದು, ಬಿಸಿಯಾದ ಮೊಟ್ಟೆಗಳನ್ನು ಸೇವಿಸಬಹುದು. ಆದರೆ ಇವಾಗ ವಾರದಲ್ಲಿ ಅವರು 2-3 ಬಾರಿ ನಾನ್ ವೆಜ್ ಸೇವನೆ ಮಾಡ್ತಾ ಇದ್ದಾರೆ, ಅದನ್ನು ವಾರದಲ್ಲಿ 1ಕ್ಕೆ ಸೀಮಿತವಾಗಿಟ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂತಂದ್ರೆ ನಾನ್ ವೆಜ್ ಆಹಾರ ಅಂತ ಏನ್ ಹೇಳ್ತೀವಿ ಅಥವಾ ಮಾಂಸಾಹಾರ ಅಂತ ಏನ್ ಹೇಳ್ತೀವಿ, ಅದು ಜೀರ್ಣಕ್ರಿಯೆಗೆ ಸ್ವಭಾವತಃ ಹೇವಿ ಆಗಿರುತ್ತೆ. ಮತ್ತೆ ಮಳೆಗಾಲದಲ್ಲಿ ನಾವು ಈಗಾಗಲೇ ಮಾತಾಡಿದ ಹಾಗೆ ಜೀರ್ಣಕ್ರಿಯೆ ನಿಧಾನವಾಗಿರುವುದರಿಂದ ವಾರದಲ್ಲಿ ಒಂದ್ ಸರಿ ಹಂಗೆ ಅವರು ತಮಗೆ ಇಷ್ಟವಾದಂತಹ ಫಿಶ್ ಆಗಿರ್ಬೋದು ಅಥವಾ ಚಿಕನ್ ಆಗಿ ಸೇವಿಸುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ಬಟ್ ಅತಿಯಾದ ಸೇವನೆಯನ್ನು ಅವರು ನಿಲ್ಲಿಸಬೇಕಾಗುತ್ತೆ. ಮತ್ತೆ ಹಸಿರು ಸೊಪ್ಪುಗಳನ್ನು ಕೂಡ ಯಾವುದೇ ಭಯ ಇಲ್ಲದೆ ಚೆನ್ನಾಗಿ ಅವುಗಳನ್ನು ತೊಳೆದ್ಬಿಟ್ಟು ಸೇವಿಸಿದ್ರೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಈ ತರದ ಆಹಾರವನ್ನು ಸೇವಿಸಬಹುದು ನಾವೆಲ್ಲರೂ ಕೂಡ.
1: ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ಎಲ್ಲಾ ಕಡೆ ಎಲ್ಲ ಮಾರ್ಕೆಟ್ ನಲ್ಲಿಯೂ ಕೇಳ್ತೇವೆ ಇಮ್ಯುನಿಟಿ ಬೂಸ್ಟರ್, ಇದು ಆಯುರ್ವೇದದ ಪ್ರಕಾರ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸುವುದು, ಅದಕ್ಕೆ ತಕ್ಕಂತೆ ಆಹಾರ ಯಾವುದು?
0: ಆರೋಗ್ಯವಾದ ಸಂತೋಷಕರವಾದ ಜೀವನ ಶೈಲಿಯನ್ನು ಅಥವಾ ಜೀವನವನ್ನು ಸಾಗಿಸಬೇಕಂತಂದ್ರೆ ರೋಗ ನಿರೋಧಕ ಶಕ್ತಿ ತುಂಬಾ ಮುಖ್ಯವಾದದ್ದು. ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ 2 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ, 1, ರೋಗಗಳನ್ನು ಬರದೇ ಇರದಂತೆ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ. ಇನ್ನೊಂದು, ಈ ರೋಗ ಬಂದ್ಮೇಲೆ ಏನ್ ಮಾಡ್ಬೇಕಪ್ಪ, ರೋಗ ಬಂದ್ಮೇಲೆ ಅದನ್ನ ನಾವು ಹೆಂಗ್ ತಡೆಗಟ್ಟಬೇಕು ಅನ್ನೋದಕ್ಕೆ ರೋಗ ನಿರೋಧಕ ಶಕ್ತಿಯು ನಮಗೆ ಸಹಾಯ ಮಾಡುತ್ತದೆ. ಅದಕ್ಕಾಗಿ ನಾವೆಲ್ಲರೂ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಅಗತ್ಯ, ಅದರಲ್ಲಿ ಮಳೆಗಾಲದಲ್ಲಿ. ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಮಳೆಗಾಲವು ಮುದವನ್ನು ನೀಡುವುದರ ಜೊತೆಗೆ ರೋಗಗಳ ಬಾಧತೆಯನ್ನು ಹೆಚ್ಚಿಸುತ್ತದೆ. ಸೊ ಅದಕ್ಕಾಗಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನೆಲ್ಲೆಕಾಯಿ, ಕಿತ್ತಳೆ, ನಿಂಬೆ, ಪೇರು, ಪಪಾಯಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನು ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಮತ್ತೆ ಕರಿಮೆಣಸು, ಬದಾಮು, ಅಕ್ರೋಡು ಇಂತಹ ಪ್ರೋಟೀನ್ಗಳ ರಿಚ್ ಇರತಕ್ಕಂತಹ ಆಹಾರವನ್ನು, ಕುಂಬಳಕಾಯಿ ಬೀಜಗಳನ್ನು, ಬೇಳೆಕಾಳುಗಳು, ಮೊಟ್ಟೆ, ಹಾಲು ಇವುಗಳನ್ನೆಲ್ಲ ಸೇವಿಸಬೇಕು. ಇವುಗಳಲ್ಲಿ ಕೆಲವೊಂದರಲ್ಲಿ ವಿಟಾಮಿನ್ ಸಿ ಮತ್ತು ಪ್ರೋಟೀನ್ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಳವಾಗಿರುತ್ತದೆ. ಇವೆಲ್ಲ ಯಾಕೆ ಬೇಕಪ್ಪ ಅಂತಂದ್ರೆ, ವಿಟಾಮಿನ್ ಸಿ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ಆಂಟಿ ಆಕ್ಸಿಡೆಂಟ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತವೆ.
1: ಈಗ ತಾವು ತಮ್ಮ ಉತ್ತರದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ರೆ ಬಿಸಿ ಆಹಾರ ಸೇವಿಸಬೇಕು, ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸಬಹುದು?
0: ಹೌದು, ಬಿಸಿ ಆಹಾರ ಸೇವನೆ ತುಂಬಾ ಅಗತ್ಯವಾದದ್ದು. ತಂಪಾದ ಆಹಾರ ನಮ್ಮ ಜೀರ್ಣಕ್ರಿಯೆಗೆ ಹೆವಿ ಆಗುತ್ತೆ, ಬಿಸಿಯಾದ ಆಹಾರ ಜೀರ್ಣಕ್ರಿಯೆಗೆ ಸುಲಭವಾಗುತ್ತದೆ. ಅದಕ್ಕೆ ಬಿಸಿ ಬಿಸಿಯಾದ ಆಹಾರ ಸೇವನೆ ಆದರೆ ಅದು ಜೀರ್ಣಕ್ರಿಯೆಗೆ ತುಂಬಾ ಉತ್ತಮವಾಗಿರುತ್ತದೆ. ಅದರೊಂದಿಗೆ ಆಹಾರ ಸುರಕ್ಷಿತವಾಗಿರುತ್ತದೆ. ಹೇಗಪ್ಪ ಅಂತಂದ್ರೆ, ಬಿಸಿ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಕಡಿಮೆ, ಅದರಿಂದ ನಾವು ರೋಗಗಳನ್ನು ತಡೆಗಟ್ಟಬಹುದು. ಅದರೊಂದಿಗೆ ಗಂಟಲಿನ ಸೋಂಕಿನ ಸಾಧ್ಯತೆ ಕಡಿಮೆ, ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಗಂಟಲು ಕ್ಲಿಯರ್ ಆಗಿರುತ್ತೆ. ಅದರ ಜೊತೆಗೆ ನಮಗೆ ಈ ಮಳೆಗಾಲದಲ್ಲಿ ದೇಹಕ್ಕೆ ಉಷ್ಣತೆ ತುಂಬಾ ಅಗತ್ಯ. ಈ ಬಿಸಿ ಆಹಾರದಿಂದ ನಮ್ಮ ದೇಹಕ್ಕೆ ಉಷ್ಣತೆ ದೊರೆಯುವುದರಿಂದ ನಾವು ಬಿಸಿಯಾದ ಆಹಾರದ ಸೇವನೆಯನ್ನು ಮಾಡಬೇಕು.
1: ತಾವು ತಮ್ಮ ಉತ್ತರದಲ್ಲಿ ಆಹಾರದ ಬಗ್ಗೆ ಹೇಳುವಾಗ ತರಕಾರಿ ಇದು ಅದು, ಈ ಮಳೆಗಾಲದಲ್ಲಿ ಉತ್ತಮವಾದ ಹಣ್ಣುಗಳು ಆ್ಯಂಡ್ ತರಕಾರಿಗಳು ಯಾವುವು?
0: ಉತ್ತಮವಾದ ಹಣ್ಣುಗಳು ಮುಖ್ಯವಾಗಿ ಅಂತ ಕಾಲಕ್ಕೆ ತಕ್ಕಂತೆ ಬರ್ತಕ್ಕಂಥ ಎಲ್ಲ ಹಣ್ಣುಗಳು ಉತ್ತಮ. ಅಂದ್ರೆ ಮಳೆಗಾಲದಲ್ಲಿ ಈಗ ಸಿಗತಕ್ಕಂಥ ಯಾವ ಹಣ್ಣುಗಳಿವೆ ಅವೆಲ್ಲವೂ ಉತ್ತಮ. ಅದರೊಂದಿಗೆ ಸೇಬು, ಪೇರು, ಪಪ್ಪಾಯ, ಬಾಳೆಹಣ್ಣು, ದಾಳಿಂಬೆ ಇವುಗಳನ್ನೆಲ್ಲ ತಿನ್ಬಹುದು. ಆದರೆ ಶೀತ, ಕೆಮ್ಮು, ನೆಗಡಿ ಇಂತಹ ಕಾಯಿಲೆಗಳು, ಚಿಕ್ಕ ಪುಟ್ಟ ಕಾಯಿಲೆಗಳಿದೆ, ಅವರು ಬಾಳೆಹಣ್ಣುಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ತರಕಾರಿಗಳಲ್ಲಾದರೆ ಕ್ಯಾರೆಟು, ಬೀನ್ಸು, ಆಮೇಲೆ ಕುಂಬಳಕಾಯಿ, ಸೋರೆಕಾಯಿ, ಪಾಲಕ್ ಇವುಗಳನ್ನು ಕೂಡ ಅವರು ಸೇವನೆ ಮಾಡಬಹುದು. ತಪ್ಪಲು ಪಲ್ಯಗಳನ್ನು ಆದಷ್ಟು ಚೆನ್ನಾಗಿ ಅವುಗಳನ್ನು ತೊಳೆದ್ಬಿಟ್ಟು ಸೇವಿಸಬೇಕು.
1: ನೀರಿನ ಬಗ್ಗೆ ಮಾತನಾಡೋಣ. ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಹೆಚ್ಚು, ಅಂದರೆ ನೀರು ಹೆಚ್ಚು ಕುಡಿಬೇಕಾ, ಆ್ಯಂಡ್ ಯಾವ ನೀರು ಕುಡಿಬೇಕು ಅದರ ಬಗ್ಗೆ ತಿಳಿಸಿ.
0: ಮಳೆಗಾಲದಲ್ಲಿ ನೀರು ಕೂಡ ಆಗತ್ತೆ. ಇವಾಗ ಕೆಲವೊಬ್ಬರಲ್ಲಿ ತಪ್ಪು ಕಲ್ಪನೆ ಇರುತ್ತೆ, ನಮಗೆ ನೀರು ಹುಡುಕೇನೆ ಆಗೋದಿಲ್ಲ, ಯಾಕಂದ್ರೆ ಮಳೆಗಾಲ ತಂಪಾದ ವಾತಾವರಣ ಇದೆ, ನಾವೇನ್ ಮಾಡಬೇಕು ಆಗಲ್ಲ. ದೇಹ ಮಳೆಗಾಲವೇ ಇರಲಿ, ಚಳಿಗಾಲವೇ ಇರಲಿ, ಅಥವಾ ಬೇಸಿಗೆಗಾಲವೇ ಇರಲಿ, ದೇಹ ತನ್ನ ಕೆಲಸ ತಾ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ತಕ್ಕ ಮಟ್ಟಿಗೆ ತನ್ನದೇ ಆದ ರೀತಿಯಲ್ಲಿ ಅದಕ್ಕೆ ನೀರಿನ ಅಗತ್ಯವಿದ್ದೇ ಇರುತ್ತದೆ. ಸೊ ಅವರವರ ಪ್ರಕೃತಿಯ ಅನುಸಾರವಾಗಿ ಅವರಿಗೆ ಎಷ್ಟು ನೀರು ಬೇಕದನ್ನು ಕುಡಿಲೇಬೇಕು. ಮಳೆಗಾಲ ತಂಪವಾಗಿರಲಿ ಇದ್ರೂ ಕೂಡ, ದಾಹ ಇಲ್ಲದೇ ಇದ್ರೂ ಕೂಡ ನಾವು ನೀರನ್ನು ನಮ್ಮ ದೇಹಕ್ಕೆ ಅನುಗುಣವಾಗಿ ಸೇವಿಸಲೇಬೇಕು. ಅದರಲ್ಲಿ ಕುದಿಸಿ ಆರಿಸಿದಂತಹ ನೀರನ್ನು ಸೇವಿಸಿದರೆ ತುಂಬಾ ಉತ್ತಮ. ಅದರೊಂದಿಗೆ ಶುದ್ಧೀಕರಿಸಿದ, ಈಗ ಅಕ್ವಾಗಾರ್ಡ್ ಅಂತ ಹೇಳ್ತೀವಿ, ಅಂತಹ ನೀರನ್ನು ಕೂಡ ಬಳಸಬಹುದು. ದಿನಕ್ಕೆ ಸುಮಾರು 2-3 ಲೀಟರ್ ಒಬ್ರು ನೀರಿನ ಸೇವನೆ ಮಾಡಬಹುದು. ಅದರೊಂದಿಗೆ ನೀರಿನಂತಹ ಪಾನೀಯ, ಅಂದರೆ ORS ಆಗಿರ್ಬೋದು, ನಿಂಬೆ ರಸ ಆಗಿರ್ಬೋದು, ಅಗತ್ಯವಿದ್ದಲ್ಲಿ ಅವರು ಸೇವಿಸಬಹುದು. ಮುಖ್ಯವಾಗಿ ಅಂದ್ರೆ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ತುಂಬಾ ಮುಖ್ಯ. ಯಾಕಪ್ಪ ಅಂತಂದ್ರೆ, ಮಳೆ ಇರೋದ್ರಿಂದ ಮಳೆಗಾಲದಲ್ಲಿ ನೀರು ಏನಿದೆ ಚರಂಡಿಗಳಲ್ಲಿ ಹೋಗುತ್ತೆ, ಆ ಚರಂಡಿ ನೀರು ಕೆಲವೊಂದ್ಸಲ ಶುದ್ಧವಾದ ನೀರಿಗೂ ಕೂಡ ಮಿಶ್ರಣವಾಗಬಹುದು. ಸೊ ಅದು ಡೈರೆಕ್ಟ್ ಆಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವುದರಿಂದ ಕುದಿಸಿ ಆರಿಸಿದ ನೀರು ಕುಡಿಯೋದು ಎಲ್ಲರಿಗೂ ಮುಖ್ಯವಾಗಿರುತ್ತದೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಬೇನು ಧ್ವನಿ 90.4 FM KLE ಕನಸು. ಮಳೆಗಾಲದಲ್ಲಿ ಆಹಾರ ಪದ್ಧತಿ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮವಿದ್ದು ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಅಸೋಸಿಯೇಟ್ ಪ್ರೊಫೆಸರ್ ಆದ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಬಹಳ ಮುಖ್ಯವಾಗಿ ಈ ಒಂದು ಮಳೆಗಾಲದಲ್ಲಿ ಸ್ಟ್ರೀಟ್ ಫುಡ್ ಬಗ್ಗೆ ಮಾತನಾಡಬೇಕು, ಏಕೆಂದ್ರೆ ಇಂಥ ಒಂದು ಮಳೆಗಾಲದಲ್ಲಿ ಎಲ್ಲರಿಗೂ ಒಂದು ಆಸೆ ಬಂದೇ ಬರುತ್ತೆ, ಎಣ್ಣೆ ಪದಾರ್ಥ ತಿನ್ನೋದು, ಬಜ್ಜಿ ಇದು ಅದು ಅಂತ. ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನೋಡಿ ಮಂಜುನಾಥ್ ಅವರೇ, ಬಾಯಿಗೆ ರುಚಿ ಇರೋದು ಕ್ಷಣ ಮಾತ್ರ, ಆದ್ರೆ ಆರೋಗ್ಯ ಇರೋದು ಜೀವನ ಪೂರ್ತಿ. ಸುಂದರವಾದ ಜೀವನ ಶೈಲಿ ಜೀವನವನ್ನು ನಾವು ಅನುಭವಿಸ್ಬೇಕಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಬೀದಿ ಬದಿಯ ಆಹಾರ ಅಥವಾ ಸ್ಟ್ರೀಟ್ ಫುಡ್ ನೀವ್ ಏನ್ ಹೇಳಿದ್ರಿ, ಅದರಿಂದ ಆಹಾರ ವಿಷಬಾಧೆ ಅಂತಂದ್ರೆ ಫುಡ್ ಪಾಯ್ಸನಿಂಗ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಳ ಈ ಮಳೆಗಾಲದಲ್ಲಿ. ಅದರೊಂದಿಗೆ ಅತಿಸಾರ, ಟೈಫಾಯ್ಡ್, ಕಾಲ್ರಾ, ಹೆಪಟೈಟಿಸ್ ಎ, ವಾಂತಿ ಭೇದಿ ಇವೆಂತಹ ರೋಗ ಬಾಧೆಗಳು ಹೆಚ್ಚಳ ಆಗುತ್ತೆ. ಆದ್ದರಿಂದ ಆದಷ್ಟು ಎಲ್ಲರೂ ಬೀದಿ ಬದಿಯ ಆಹಾರ ಆಗಿರ್ಬೋದು, ಸ್ಟ್ರೀಟ್ ಫುಡ್ ಆಗಿರೋದು ಅವಾಯ್ಡ್ ಮಾಡಿದ್ರೆ ತುಂಬಾ ಮುಖ್ಯ. ಮತ್ತೆ ಅದರೊಂದಿಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಊಟವೇ ಔಷಧವಾಗಬೇಕು ಹೊರತು ಔಷಧವೇ ಊಟ ಆಗಬಾರದು. ಸೊ ಈ ಇದನ್ನ ನಾವು ಫಾಲೋ ಮಾಡ್ಬೇಕಂತಂದ್ರೆ ಬೀದಿ ಬದಿ ಆಹಾರವನ್ನು ತಡೆಗಟ್ಟಿದ್ರೆ ತುಂಬಾ ಮುಖ್ಯ ತಡೆಗಟ್ಟುವುದು.
1: ಇನ್ನೂ ಇನ್ನೊಂದು ಪ್ರಶ್ನೆ ಆಹಾರಕ್ಕೆ ಸಂಬಂಧಿತವಾಗಿ, ಅಂದ್ರೆ ಎಣ್ಣೆ ಪದಾರ್ಥಗಳನ್ನ ಯಾಕೆ ಸೇವಿಸಬಾರದು ಈ ಮಳೆಗಾಲದಲ್ಲಿ, ಅದರ ಬಗ್ಗೆ ನೀವು ತಿಳಿಸಬಹುದಾ?
0: ಎಣ್ಣೆ ಪದಾರ್ಥಗಳು ಅಥವಾ ಎಣ್ಣೆಯಲ್ಲಿ ಕರೆದಂತ ಆಹಾರ ಕಾಣಿಸ್ಲಿಕ್ಕೆ ಗರಿಗರಿಯಾಗಿರುತ್ತೆ, ನಮ್ಗೆಲ್ಲರಿಗೂ ಆಸೆ. ಈಗ ನಮ್ಮಲ್ಲಂತೂ ಉತ್ತರ ಕನ್ನಡದಲ್ಲಿ ಮಿರ್ಚಿ ಬಜ್ಜಿ ಆಗಿರ್ಬೋದು, ಕಾಂದ ಬಜ್ಜಿ ಆಗಿರ್ಬೋದು, ಗರಿಗರಿ ಅನಿಸುತ್ತೆ. ಆದರೆ ಅವೆಲ್ಲವೂ ಕೂಡ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ, ಆ ಜೀರ್ಣಕ್ರಿಯೆಗೆ ಹೇವಿ ಆಗಿರುತ್ತೆ ಒಂದು, ಮತ್ತು ಸ್ವಭಾವತಃ ಕಾಲದ ಪರಿಣಾಮದಿಂದಾಗಿ ನಾವು ಜೀರ್ಣಕ್ರಿಯೆ ನಿಧಾನವಾಗಿರುವುದರಿಂದ ಒಂದು. ಇನ್ನೊಂದು, ಈ ಇಂತಹ ಆಹಾರವನ್ನು ಸೇವನೆ ಮಾಡುವುದರಿಂದ ಹೊಟ್ಟೆ ಉಬ್ಬರ, ಬ್ಲೋಟಿಂಗ್ ಅಂತ ಹೇಳ್ತೀವಿ, ಕೆಲವೊಬ್ಬರು ಬ್ಲೋಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ತೂಕದಲ್ಲಿ ಹೆಚ್ಚಳ ಆಗೋದು, ಅಸಿಡಿಟಿ ಕಂಪ್ಲೇಂಟ್ಸ್ಗಳು ಇವೆಲ್ಲವೂ ಹೆಚ್ಚಳ ಆಗುತ್ತವೆ. ಅದಕ್ಕಾಗಿ ಮಿತ ಪ್ರಮಾಣದಲ್ಲಿ ಮನೆಯಲ್ಲಿಯೇ ಮಾಡಿದಂತಹ, ನೀವು ಎಣ್ಣೆಯಲ್ಲಿ ಮಾಡಿದಂತಹ ಆಹಾರವನ್ನು ತಕ್ಕ ಮಟ್ಟಿಗೆ ಸೇವಿಸಬಹುದು, ಅದನ್ನೇ ಆಹಾರ ಮಾಡ್ಕೊಳ್ಬಾರ್ದು ಅಷ್ಟೇ.
1: ಸಾಮಾನ್ಯವಾಗಿ ಯಾವುದೇ ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ನೋಡ್ತಿರ್ತೇವೆ, ಮಳೆ ಬಂದ್ರೆ ಒಂದು ಕಪ್ ಚಹಾ ಇರುತ್ತೆ ಅಥವಾ ಒಂದು ಕರೆದಿರೋ ಬಜ್ಜಿನೇ ಇರುತ್ತೆ. ಬಟ್ ವೈದ್ಯರಾದ ನೀವು ಅದನ್ನ ಕಂಪ್ಲೀಟ್ ಆಗಿ ಆ ಒಂದು ವಿವರವಾದ ಮಾಹಿತಿ ಕೊಟ್ರೆ. ಈಗ ಜೀರ್ಣಕ್ರಿಯೆ ಅಂತ ತಾವು ಹೇಳಿದ್ರಿ, ಇದೇ ಒಂದು ಪ್ರಶ್ನೆಯಾಗಿ, ಜೀರ್ಣಕ್ರಿಯೆ ಹೆಚ್ಚಿಸಲು ಯಾವ ಆಹಾರ ಸೇವಿಸಬೇಕು ಅಂಡ್ ಯಾವ ಮಸಾಲೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಇದಕ್ಕೋಸ್ಕರ ನಮ್ಮ ಅಜ್ಜಿ ಮನೆ ಮಸಾಲೆ ಡಬ್ಬೆಯನ್ನು ಓಪನ್ ಮಾಡಿದ್ರೆ ಸಾಕು, ಅಲ್ಲಿ ಸಿಗತಕ್ಕಂತ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಮತ್ತೆ ಅದನ್ನು ಉತ್ತಮವಾಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಅಂತ ಪದಾರ್ಥಗಳು ಯಾವಪ್ಪ ಅಂತಂದ್ರೆ, ಒಂದು ಶುಂಠಿ, ಜೀರಿಗೆ, ಕೊತ್ತಂಬರಿ ಕಾಳು, ಮೆಣಸು, ಅರಶಿನ, ಇಂಗು, ಓಮಕಾಳು, ಇವೆಲ್ಲವೂ ನಮ್ಮ ಅಜ್ಜಿ ಮನೆ ಮಸಾಲೆ ಡಬ್ಬೆಯಲ್ಲಿ ಇರ್ತಕ್ಕಂತ ಎಲ್ಲ ಪದಾರ್ಥಗಳು ನಮ್ಮ ಜೀರ್ಣಕ್ರಿಯೆಯನ್ನು ಸರಿಯಾಗಿ ಇಟ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತವೆ.
1: ಈಗ ಮಕ್ಕಳ ಬಗ್ಗೆ ಮಾತನಾಡೋಣ. ಇಂತಹ ಒಂದು ಮಳೆಗಾಲದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಆಹಾರ ಪದ್ಧತಿ ಇರಬೇಕು, ಅದರ ಬಗ್ಗೆ?
0: ಮಕ್ಕಳ ಆಹಾರ ಪದ್ಧತಿಯನ್ನು ನೋಡಿಕೊಳ್ಳುವುದು ತುಂಬಾ ಮುಖ್ಯವಾದದ್ದು, ಯಾಕಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು. ಅದರೊಂದಿಗೆ ಅವರು ದೇಹವು ಬೆಳವಣಿಗೆ ಸ್ಥಿತಿಯಲ್ಲಿ ಇರುತ್ತದೆ, ಅಂದ್ರೆ ಅವರು ದೇಹವು ದಿನ ದಿನಕ್ಕೆ ಬೆಳೀತಾ ಇರುತ್ತದೆ. ಅದರೊಂದಿಗೆ ರೋಗ ನಿರೋಧಕ ಶಕ್ತಿಯು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅವರಿಗೆ ಬಿಸಿಯಾದಂತಹ ಹಾಲು, ಮೊಟ್ಟೆ, ಬೇಳೆ, ರಾಗಿ, ಹಣ್ಣುಗಳು, ತರಕಾರಿಗಳು, ಮನೆಯಲ್ಲೇ ತಯಾರಿಸಿದ ತಿಂಡಿ ತಿನಿಸುಗಳನ್ನು ನಾವು ಕೊಡಬಹುದು. ಆದಷ್ಟು ಚಾಕ್ಲೇಟ್ ಆಗಿರ್ಬೋದು, ಪ್ಯಾಕೆಟ್ ಫುಡ್ ಅಂತ ಏನ್ ಹೇಳ್ತೀವಿ ಅಂತಹ ಫುಡ್ಗಳು, ತಂಪ ಪಾನೀಯಗಳನ್ನು ಹೆಚ್ಚಾಗಿ ಬಳಸುವುದು ಬೇಡ.
1: ಈಗ ಈ ಮಳೆಗಾಲದಲ್ಲಿ ಆಹಾರ ವಿಷಬಾಧೆ ಉಂಟಾಗುವುದನ್ನು ಹೇಗೆ ತಡೆಯಬಹುದು, ಅದರ ಬಗ್ಗೆ ಸ್ವಲ್ಪ?
0: ಆಹಾರ ವಿಷಬಾಧೆ ಅಥವಾ ಫುಡ್ ಪಾಯ್ಸನಿಂಗ್ ತಡೆಗಟ್ಟಬೇಕಂತಂದ್ರೆ ಒಂದು ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದು ಆಹಾರ ಸೇವನೆ ಪದ್ಧತಿ ಆಗಿರ್ಬೋದು, ಆಹಾರವನ್ನು ಮಾಡುವ ಪದ್ಧತಿ ಆಗಿರ್ಬೋದು. ಆಹಾರ ಮಾಡುವ ಪದ್ಧತಿಯಲ್ಲಿ ನಾವು ಎಲ್ಲ ತಪ್ಪಲು ಪಲ್ಲೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆಹಾರ ತರಕಾರಿ ಅನ್ಕೊಳ್ಳಿ ಅಥವಾ ಹಣ್ಣಾಗಲಿ, ಅವನ್ನು ಫಸ್ಟ್ ಸರಿಯಾಗಿ ತೊಳೆಯಬೇಕು. ಸರಿಯಾಗಿ ತೊಳೆಯಬೇಕಂತಂದ್ರೆ ಹೆಂಗ್ ತೊಳಿಬೇಕಪ್ಪ ಅಂತಂದ್ರೆ, ಅವುಗಳನ್ನು ಟ್ಯಾಪ್ ವಾಟರ್ ಅಥವಾ ರನ್ನಿಂಗ್ ವಾಟರ್ ಏನಿರುತ್ತೆ ಅದರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆಯವರೆಗೂ ಉಪ್ಪು ನೀರು ಅಥವಾ ಒಂಚೂರು ಅರಿಶಿನ ಹಾಕಿದಂತಹ ನೀರಲ್ಲಿ ಅವುಗಳನ್ನು ನೆನೆಸ್ಬಿಟ್ಟು ಆಮೇಲೆ ಅವುಗಳ ಸೇವನೆ ಮಾಡುವುದು. ಇದು ಆಹಾರವನ್ನು ಯಾವ ರೀತಿ ನಾವು ಪದ್ಧತಿಗಳಲ್ಲಿ ಯಾವ ರೀತಿ ಚೇಂಜ್ ಮಾಡಬೇಕು. ಇವಾಗ

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಇದುವರೆಗೂ ಕೇಳಿದ್ರೆ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು. ಮಂಜುನಾಥ್ ಪೈ ನಾನು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅದೇನು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ.

0: ನೀವು ಕೇಳ್ತಾ ಇದ್ರಾ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಮುಂದಿನ ಗೀತೆ
1: ಬಂಡಿ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬಾ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬಾ ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗನು ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗನು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆ ಗೋಡು ಪದಕ

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ

ಉಳಿ ಅಂಡ ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳು ಸರಸ್ವತಮ್ಮನ ಗಂಡ ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ವ ಸಿಯೋಳು ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ವ ಸಿಯೋಳು ಕುಡಿದ್ಬಿಟ್ಟು ಆಡ್ರೆ ತೊದಲ್ತದಣ್ಣ.

ಕೊಟ್ರೆ ಸರ್ಸೋ ತಮ್ಮ ಏನಾಗ್ತೈತೆ, ಮಾತ್ಸಲೀಸ ಕೊಟ್ರೆ ನಂಗೆ ನೀನು ಲಾರಿ ಆಗಿ ನನ್ ಕೇಸ್ ಗೆದ್ದಿದ್ ಕೊಟ್ರೆ ನನಗೆ ನೀನು ಲಾರಿ ಆಗಿ ನನ್ ಕೇಸ್ ಗೆದ್ದಿದ್.

ಗಂಡ ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳು ಸರಸ್ವತಮ್ಮನ್ ಗಂಡ ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ವಸಿಯೋಳು ಕುಡಿದು ಬಿಟ್ಟು ಆಡ್ರೆ ತೊದಲ್ತ ದಣ್ಣ.

ಇದುವರೆಗೂ ಕೇಳಿದ್ರಿ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಗನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನೀವು ಕೇಳ್ತಾ ಇದ್ದೀರಾವೇನು ಧ್ವನಿ 90.4 ಎಫ್ ಎಂ ಇದು ಕೆ ಎಲ್ ಇ ಕನಸು. ಸ್ನೇಹಿತರೆ, ನಾನ್ ರೀ ಮಂಜುನಾಥ್ ಪೈ ಬಂದಿದ್ದೇನೆ ಈ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ತಗೊಂಡು ಯಾವುದು ಹಾಸ್ಯ ಹೊನಲು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತೇನೆ ಅಂಡ್ ಪ್ರಯತ್ನ ಮಾಡ್ತೇನೆ ಹೊಟ್ಟಿ ಕಡಿಮೆ ಮಾಡಕ್, ವಜನ್ ಕಡಿಮೆ ಮಾಡಕ್, ತಲೆಯಲ್ಲಿ ಕೂದ್ಲಿ ಹೆಂಗ್ ತರ್ಸಾಕ್ ಇಂದ್ರೆಲ್ಲ ಪ್ರಯತ್ನ ಇಲ್ಲರಿಪ್ಪ, ಪ್ರಯತ್ನ ಮಾಡ್ತೇನೆ ನಗ್ಸೋಕೆ. ಎಸ್, ನಾನು ಒಬ್ಬವನೇ ಅಲ್ಲ, ನಮ್ ಜೊತೆ ಇಡೀ ಹಾಸ್ಯ ಹೊನಲು ಕುಟುಂಬ ಇರ್ತದೆ. ಎಸ್, ಮಂಜುನಾಥ್ ಪೈ ಮಾಡ್ತಾ ಇದ್ದಾನೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್ ಹಾಸ್ಯ ಹೊನಲಕ್ಕೆ.
1: ಅಯ್ಯೋ ಮಂಜುನಾಥ್ ಸರ್, ನೀವು ಲೇಡೀಸಿಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲ, ಫಸ್ಟ್ ನಮಗೋಸ್ಕರ ಕೊಡ್ಬೇಕ್ರಿ.
0: ಯಪ್ಪ ಆಯ್ತ್ರಿ ಮಸ್ಲಕ್ಷ್ಮಿ ಮೇಡಮ್, ನೀವ ಶೋ ಓಪನ್ ಮಾಡಿರಿ, ತಗೋರಿ ತಗೋರಿ ಮೈಕ್ ತಗೋರಿ.
1: ಮೈಕ್ ನನ್ ಕಡೆ ಐತ್ ತಗೋರಿ. ನಮಸ್ಕಾರ ಎಲ್ಲಾರ್ಗೂ, ನಾನ್ ಮಸ್ಲಕ್ಷ್ಮಿ ಅಂತ. ಅಂಡ್ ಇವತ್ ನಾನು ಓಪನಿಂಗ್ ಮಾಡ್ತಾ ಇದ್ದೀನಿ, ನನ್ ಬಹಳ ಖುಷಿ ಆಗ್ತಿದೆ. ಫಸ್ಟ್ ಎಲ್ಲ ನಾವು ಲೇಡೀಸ್ ಅಂದ್ರೆ
2: ಮಂಜುನಾಥ, ಲೇಡೀಸ್ ಫಸ್ಟ್ ತಗೋರಪ್ಪ, ನಾವೆಲ್ಲ ಏನೈತೆ.

0: ಏನಿಲ್ಲ
1: ಅರಾಮ್ ರಾಜು, ಏನಿದ್ದೀರಿ ಹೇಳಕ್ಕು?
0: ಏನಿಲ್ಲ ಅಂತ ತಗೋರಿ. ಅರಾಮ್ ರಾಜು, ಏನಪ್ಪ? ಏನಿಲ್ಲ ಮಂಜುನಾತ, ಫಸ್ಟ್ ಕ್ಲಾಸ್ ಹೋಟೆಲ್ ಊಟ ಮಾಡೋದು, ಎಂಜಾಯ್ ಮಾಡೋದು. ಮನ್ಯಾಗಿಂದ ಏನೈತೆ, ನಾನು ಎಲ್ಲ ಕೆಲಸ ಮಾಡೇನಿ, ಆ ಕೆಲ್ಸದವ್ಳಿಗೂ ಸೂಟಿ ಕೊಟ್ಟನಿ, ನಾನು ಎಲ್ಲ ಮಾಡಿದ್ನಪ್ಪ. ಆಕಿಗೇನು ಕೇಳಿಸೋತ್ಲ?
1: ನನ್ಗೆಲ್ಲ ಕೆಲ್ಸಾಗದೆ ತಗೋರಿಪ್ಪ, ನನ್ನ ಜೀವನನ ಹಾಳಾಗಿ ಹೋಯ್ತು. ಇವ್ರು ನಾನು 2 ದಿನ ಇಲ್ಲಂದ್ರೆ ಅವ್ರಿಗೆ ನನ್ನ ಕಿಮ್ಮತ್ ಗೊತ್ತಾಗಿತ್ತಂದ್ರೆ ಬಗಾಕಿ ಕಸ ಕರ್ತಾದೀನಿ. ಅಯ್ಯೋ, ನಾನು ಹೋಗ್ಬಿಡ್ತೀನಿ ಮಂಜುನಾಥ್ ಸರ.
0: ನೀವು ಹೋಗ್ಬೇಡ್ರಿ, ಅವ್ರು ಹಿಂಗೆ ಮಸ್ಕಿರಿ ಮಾಡತ್ತಾರ. ಬೈದವೇ ಅವ್ರು ನೋಡಬೇಕಿತ್ತು. ಅವರೆಲ್ಲ ಹೇಳಾಕತ್ತಿರ ಮುಂಜಾನೆ ಅದು ರಂಗೋಲಿ ಆದ ತಕ್ಷಣ ನೀರು ತುಂಬುದು, ನೀರು ತುಂಬುವಾಗ ಜಗಡ. ಏನ್ರಿಪ್ಪ ಮಹಾಲಕ್ಷ್ಮಿ ಮೇಡಮ್, ನೀವು ಬೆಸ್ಟ್ ರೀಪ್ಪ, ನೀವು 1 ನಂಬರ್.
1: ಅಯ್ಯೋ, ನನ್ಗೆ ಗೊತ್ತೈತ್ರಿ, ನೀವು ಅಷ್ಟು ಹೇಳಾಕತ್ತೀರಿ ನೋಡ್ರಿ. ಆ ಯಾ ಮನ್ಷನ್ ಬಾಯಿನಾಗಿಂದ್ರೆ ಬರಬೇಕು, ಅದು ಬರವಲ್ ನೋಡ್ರಿ.
0: ಬರಾಕತ್ತೈತ್ಲ ನನ್ನ ಬಾಯಾಗಿಂದ, ನಾರು ಬಹಳ ಖುಷಿ ಆಗಿದ್ನಿ. ಅಪ್ಪ, ಯಾಕ್ರಿ ನೀವು ಏನ್ ತಂಟ ಮಾಡಕ್ ಕುಂತೀರೇನ್ರಿ?
1: ನೋಡ್ರಿ ಮಂಜುನಾಥ್ ಸರ್, ಹೆಂಗ್ ಮಾತಾಡಕತ್ತಾರ?
0: ಇಲ್ರಿ, ನೀವ್ ಇಲ್ಲಂದ್ರ ನೋಡ್ರಿ ಹೆಂಗಾಗಿ.
2: ಏ ಹೆಂಡತಿ ಮಹಾಲಕ್ಷ್ಮಿ, ಐ ಲವ್ ಯು ಲೇ. ನೀ ಇಲ್ಲಂದ್ರ 2 ದಿನ ಎಷ್ಟು ತ್ರಾಸ ಆಗಿದ್ ಗೊತ್ತೈತಿ. ನೀ ಇದ್ದಾಗ ಏನು ಉಪ್ಪಿಟ್ಟನಾಗ ಉಪ್ಪು ಖಾರ ಹೆಚ್ಚು ಕಡಿಮೆ ಹಾಕಿದ್ರೆ ನೋ ಪ್ರಾಬ್ಲಮ್, ಅದ್ ನಾವು ಅಡ್ಜಸ್ಟ್ ಮಾಡ್ಕೋತೇವೆ. ಖರೆ ನೀ ಇಲ್ಲಂದ್ರ ಬಹಳ ತ್ರಾಸ ಇವ. ಆ ದಿನ ನನಗೆ ಗೊತ್ತಾತಪ್ಪ, 2 ದಿನ 24+24 48 ತಾಸ್ನಾಗ ನನಗ ಇಷ್ಟು ನೆನಪಾಗೈತಿ, ಇಷ್ಟು ತ್ರಾಸ ಆಗೈತಿ. ಹೆಣ್ಮಕ್ಳು ಅಂದ್ರೆ ಗ್ರೇಟ್ ಬಿಡಪ್ಪ ಮಂಜುನಾಥ, ಖರೇನ ಹೇಳತ್ತೆ. ಏ ಮಶ್ಕಿರಿ ಅಲ್ಲ, ಹಾಸ್ಯ ಅನ್ನೋರು ನಂಗೆ ಮಶ್ಕಿರಿ ಮಾಡುವಲ್ಲ.
0: ಬಸ್ ಮೈತಾಯ್ ಡೈಲಾಗ್ ಪರ ಡೈಲಾಗ್ ತವಾಚನ್ ಕಾಯ್ ಆಟಗ್ಲ ಕಾಯ್ ತುಂಬಿ ಪನ್ ಪ್ಯೂನ್ ಅಲ್ಲ ಕಾಯ್.
3: ನೈ ನೈ ನೈ
2: ಹೊರಗ ಹೋಗಿ ಅಂಗಳ ಎಲ್ಲ ಕಸ ಎಲ್ಲ ಹಾಕಿ ನೀರೆಲ್ಲ ಗೊಜ್ಜೆ, ಫಸ್ಟ್ ಕ್ಲಾಸ್ ಈಗ ರಂಗೋಲಿ ತೆಗಿತಾಳ ಅಂತ ಹೋಗಿ ನಾ ರಂಗೋಲಿ ತೆಗಿಯಕ್ ಹೋದ್ರ ಜಿಲ್ಬಿ ಆಗಿ ಬಂದೈತಪ್ಪ, ಏನ್ ಮಾಡೋದು?
0: ಜಿಲ್ಬಿ ಅಂದ್ರೆ?
1: ಅಯ್ಯೋ ಮಂಜುನಾಥ್ ಸರ್, ಸ್ವೀಟ್ ರೀಪ್ಪ ಜಿಲೇಬಿ.
0: ಹಾ, ಇದನ್ನೆಲ್ಲ ಮಾಡಕ್ ಹೋಗಿದ್ರಿ?
2: ಇದಾದ ಕೂಡ್ಲೇ ನಳದ ನೀರ್ ಕಡೆ ಹೋದ್ನಪ್ಪ ಮಂಜುನಾಥ್, ಎಲ್ಲ ಹೆಂಗ್ಸರಿದ್ರು ಮಾರಾಯ. ಅಯ್ಯಯ್ಯ ನೋಡ, ಒಬ್ಬೊಬ್ಬ ಅವ್ರಿಗೆ 5 ಕೊಡ ನೀರ್ ತುಂಬುದಂತ ಒಂದ್ ಪ್ಲಾನಿಂಗ್ ನಾಗ ಇದ್ರಪ್ಪ. ಹ್ಮ್, ಅದ್ರಾಗ ನಂದ 5 ಕೊಡ ಇತ್ತ. ನನ್ ಹಿಂದ ಒಬ್ಬ ಲೇಡೀಸ್ ಇದ್ಲು, ಅದಕ್ಕಿಂತ 5 ಕೊಡ ಮತ್ ಎರಡ ಇದ ಮತ್ ಎರಡ ಬಾಟ್ಲಿ ಮತ್ ಅದ್ರ ಜೊತೆ ದೇವ್ರ ತೊಳೆಯೋದು ಒಂದ್ ಮಗ್ಗ ಮತ್ ಅದ್ರಾಗಿಂದ ಮತ್ ಇನ್ನೊಂದ್ ತಂಬಿಗೆ, ಇವು ಅವೆಲ್ಲ ಕೂಡಿ ಒಂದ್ 10 ಆಗಿದ್ದು ನೋಡ್ ಮಂಜುನಾಥ. ಆಕೆ 5 ಕೊಡ ರೂಲ್ ಪ್ರಕಾರ ತುಂಬಾದ ಕೂಡ್ಲೇ ಇದ್ ಯಾರ್ ನನ್ ನೀರ್ ಕುಡಿಯೋ ನೀರ್ ಬಾಟ್ಲಿ, ಇದ್ ನಂದ ದೇವ್ರದಿದ ಮತ್ ನಂದ ಅದ ಕುಕಿಂಗ್ಗೋಸ್ಕರ ಭಾಜಿ ತೊಳ್ಯಾಕ ಒಂದ್ ಸ್ವಲ್ಪ ಹಿಂಗೆಲ್ಲ ಮಾಡಿದ್ಲು. ಹಿಂದಿನವ್ರ ಹೆಂಗ್ಸರ್ ಎಲ್ಲ ಟಂಟ ಮಾಡಕ್ ಚಾಲು ಮಾಡಿದ್ರು. ಓಪ್ಪ ಮಂಜುನಾಥ, ಒಂದ್ ಮಾತ್ ಹೇಳ್ತೇನೆ, ನೀರನ್ನ ಕಿಂಬದ್ ಗೊತ್ತಾಕೈತಿ. ಯಾವಾಗ ಮನುಷ್ಯ ಹೋಗಿ ನೀರು ಸ್ವಂತ ತಗೊಂಡ್ ಬರ್ತಾನ, ಗಲ್ಯಾಗ ಹೋಗಿ ಟಂಟ ಮಾಡಿ
1: ನೋಡಿದ್ರಿ ಮಂಜುನಾಥ್ ಸರ್, ನಾವು ಎಷ್ಟೆಲ್ಲಾ ಕಷ್ಟ ಪಡ್ತೀವ್ರಿ.
2: ಅದ ಹೇಳತ್ತೇನೆ ಯವ್ವಾ, ಏನ್ ಹೇಳುದ್ ಬಿಡಪ್ಪ. ಮತ್ ಅದಾದ ತಕ್ಷಣ ನೀರ್ ತಗೊಂಡು ಬಂದ ಅವಲಕ್ಕಿ ಮಾಡಿ ತಿನ್ನೋ ಮಠ. ಅವಲಕ್ಕಿ ನಾ ಮಾಡಿದ್ ಮಂಜುನಾಥ್, ಫಸ್ಟ್ ಟೈಮ್ ಹೇಳ್ತೀನಿ, ಉಪ್ಪು ಕಡಿಮೆ ಹಾಕಿ ನೋಡಪ್ಪ.
1: ನೋಡಿದ್ರಿ, ನಿಮ್ಗೆ ಈಗ ಗೊತ್ತಾಯ್ತಲ್ರಿ ನಾ ಯಾಕೆ ಉಪ್ಪು ಕಡಿಮೆ ಆಗ್ತೀನಂತ.
2: ನೋಡವ್ವಾ, ನಾ ಮೊದಲನೇ ಸಲ ಅವಲಕ್ಕಿ ಮಾಡಿದ್ನಿ ಉಪ್ಪು ಕಡಿಮೆ. ನೀ ನನಗ ಮದುವೆ ಆಗಿ ಒಂದ್ 20 ವರ್ಷ ಆಯ್ತವ್ವ, ಏನ್ ಹೇಳುದು ಬಿಡಪ್ಪ. ಟೇಬಲ್ ಮೇಲೆ ಇದ್ದಿದ್ದ ಉಪ್ಪನ ಹಾಕ್ತೀನ.
3: ನೀವು ಮಂಜು ಸರ್
0: ಮಲ ಮೈತಾಯ್ ಲಗ್ನ ಕರುಣ್ ಬಗ ಕಳ್ತೇನೆ ಬರಬರ.
1: ಅಲ್ರಿ ಮಂಜುನಾಥ್ ಸರ್, ಒಂದ್ ಮನುಷ್ಯ 20 ವರ್ಷನಾಗ ವಜನು ಕಡಿಮೆ ಮಾಡಿಲ್ಲ, ಉಪ್ಪು ಖಾರನು ಕಡಿಮೆ ಹಾಕ್ತಾಳಂದ್ರೆ ಏನ್ ಹೇಳುದ್ ಬಿಡ್ರಿ. ನೋಡ್ರಿ ಪುಷ್ಪಶಿಭಾ ಅವ್ರ, ನೀವು ನನಗೆ ಏನಾರು ಚಿಡಾಯಿಸಿದಂದ್ರೆ ನಾ ಅಲ್ಲಾಗಡ್ಡಿ ಪಾನ್ ಪಟ್ಟಿ ಫಿ ಫಿ ಫಿ. ಮತ್ ನೆಕ್ಸ್ಟ್ ಟೈಮ್ ನೀವು ಬರ್ರಿ, ನಾ ಏನಾರು ನಿಮ್ಗೆ ಹಾಲಲ್ಲ ಪಿನಾಯ್ಲ ಕುಡಿಸ್ತೇನೆ ನೋಡ್ರಿ. ಕುಡಿಸೋ ಮಾತೆಲ್ಲ ಹೇಳ್ಬಾರ್ದು ಮಹಾಲಕ್ಷ್ಮಿ, ತೆಲಿಗಿರ್ ಅಂತದ.
0: ಏ ಗಪ್ರಿಪ್ಪ, ನೀವು ಒಂದ ಅಲ್ರಿ, ರಂಗೋಲಿ ಆಯ್ತು, ನೀರಾಯ್ತು, ಅವಲಕ್ಕಿನಾಗ ಉಪ್ಪು ಕಡಿಮೆ, ಮತ್ತಿನ್ನೇನು?
2: ನೋಡಪ್ಪ ಮಂಜುನಾಥ, ಮನ್ಯಾಗ ನಾವು ಎಲ್ಲ ಕೆಲಸ ಮಾಡ್ತಿರ್ತೇವೆ ಅಂತ ನಾವು ತಿಕ್ಕೋತೇವೆ, ಆದ್ರೆ ಆಕ್ಚುಲಿ ಹೆಂಗಸರು ಕೆಲಸ ಮಾಡ್ತಾರ. ಜಾಡು ಹೊಡೆಯಕ್ ಹೋಗೇನೆ ಮಂಜುನಾಥ, ಇಷ್ಟು ತೆಲಿ ಗಿರ್ರ ಅನ್ನತಿತ್ತು ಜಾಡು. ಹೆಂಗ್ ನಾ ಕಸ ಎಲ್ಲ ಮೊರಾನೆಗ್ ಹಾಕತೇನಿ, ಆ ಮೊರ ಹಿಂದ್ ಮತ್ ಕಸ ಓಡಾತಾವ್ ಮಂಚ. ಮಂಜುನಾಥ್ ಒಂದ್ ಮಾತು ಹೇಳ್ತೇನೆ, ಇಷ್ಟು ಕಂಟಾಳ ಆಕೈತಿ ಕಸ ಗುಡ್ಸುದು, ಇವ್ ಹುಡುಗಿಯರ್ ಹೆಂಗ್ ಮಾಡ್ಬಿಡ್ತಾರೇನೋಪ್ಪ, ಪಟಾಪಟ್ ಮಾಡ್ತಾರ. ನಾ ಕಸ ತಗೊಂಡ್ ಮೊರಾನೆಗ್ ಹಾಕತೇನಿ, ಮೊರಾನೆಗ್ ಗಾಳಿ ಬರಾಕತೈತಿ, ಹಂಗ ಹಾರಿ ಹೋಗತೈತಿ. ಮತ್ ತಗೊಳತೇನಿ ಮೊರಾನೆಗ ಹಾಕತೇನಿ, ಕುಡ್ಸತೇನಿ, ಮತ್ ಹಾರಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಅಯ್ಯಯ್ಯ ನನ್ನ ಬೆನ್ನ, ನಾ ಕಾಟ ಬುಡಕ್ ಹೋಗಿ ಒಂದ್ ಸಲ ಕಸ ಜಾಡು ಹಾಕಿ ಹಿಂಗ್ ಜಗ್ಗಿದ್ರ ಕಸ ಬಂತಂತ ತಿಕ್ಕೊಂಡೇನಿ. ಖರೆ ನನ್ನ ಬೆನ್ನ ನೋವು ಬಂತ ನೋಡಪ್ಪ ಮಂಜುನಾಥ. ಹ, ಇದಾದ ತಕ್ಷಣ ವರ್ಸಾಕಂತ ನಾ ಹೋಗಿನಿ. ವರ್ಸಾಕಂತ ಅದ ಕಟ್ಗಿ ಏನಾಯ್ತು ನೋಡ, ಅದ ಕಟ್ಗಿ ಅದ ಇಂಗ್ಲಿಷ್ ಮೇ ಕ್ಯಾ ಬೋಲ್ತೇರಿ ಉಷೇ ಭಾಷಾ ಭಾಷಾ.
3: ಇಂಗ್ಲಿಷ್ ಮದೀತೆಲ್ಲ ಮಾಪ್ ಮಂತಾತ್ ಮಾಪ್
0: ಮಾಪ್. ಹಾ ಹಾ ಓಕೆ, ಪರ್ಶಿ ವರ್ಸೋದ್ ಇದ.
2: ಹಾ ಅದ ಆ ಪರ್ಶಿ ವರ್ಸೋದ್ ಏನಾಯ್ತು ನೋಡ ಅಂತ ತಗೊಂಡ್ ವರ್ಸಾಕ್ ಹೋದ್ರ ಅದ ಕಟ್ ಆತಪ್ಪ. ಅದ ಕಟ್ ಆದ ಕೂಡ್ಲೇ ನನಗ ನೆನಪ್ ಬಂತ ನೋಡ, ನಮ್ಮವ್ವ ನಾವು ಸಣ್ಣಾಗಿದ್ದಾಗ ಇವೆಲ್ಲ ಮಾಪ್ ಗೀಪ್ ಏನ್ ಇದ್ರಿಕಿಲ್ಲ ಮಂಜುನಾಥ. ಪರ್ಶಿ ವರ್ಸೋದ್ ಅಂದ್ರ ಹಿಂಗ ತೆಳಕ್ ಕುಂತ ಎರಡ್ ಕೈಲೆ ಕಸ ಕಸ ಕಸ ಪರ್ಶಿ ವರ್ಸುದ. ಪರ್ಶಿ ವರ್ಷಿದ ಕೂಡ್ಲೆ ಶಾಲಿನಿ ಕರ್ದಂಗ್ ನಾನ ಮನ್ಯಾಗ.
1: ಅಯ್ಯೋ ದೇವ್ರ, ಏನಿ ಇನ್ನೊಂದ್ ಹುಡುಗಿ ಕರ್ದ್ರಿ? ಅಯ್ಯೋ ನನ್ ಬಿಟ್ಟ ಬಿಡ್ತೀರಿ ನೋಡಿ.

0: ಹೇಳ್ತೀವ?
1: ಏ ಹಂಗನ್ವಲ್ಲ ಮಶ್ಕಿರಿನಾಗ, ಶಾಲಿನಿ ಕಡ್ನಿ ಬೆನ್ನೂಕ ವಾಲಿನಿ ಹಚ್ಚಾಕ ಅಟ್ಟ ತ್ರಾಸ ಆತೋ ಮಂಜುನಾಥ. ಹಾಲ, ಕಿಚನ್, ಬೆಡ್ರೂಮ, ಹೊರಗಿನ ಅಂಗಳ ಎಲ್ಲ ಇದು ಮಾಡಿ ಬರೋ ಮಟ್ಟ ನನ್ನ ಬೆನ್ನು ಹೇಳ್ತೀನಿ, ನನ್ನ ಬೆನ್ನು ಹೋಗ್ಕೊಳಕತ್ತಪ್ಪ, ತ್ರಾಸ ಆಕೈತಿ.
2: ಕ್ಯಾಸಟಿ ಮಂಟ್ಲು ಲಗ್ನ ಕರುನ್ ಬಗ್ ಏ
1: ಸಾಕ ಗೊತ್ತು, ನಂದು ಬಸ್ ಆಗಿದ್ದೀನಿ ಕಾಯ್ಕಿ ಬೋಲಲ್ಲ ತುಂಬಾನ ಕಾಯ. ಹಾ, ಮುಂದ ಬೆನ್ನು ಬಂತು ವಾಲಿನಿ ಹಚ್ಕೊಂಡ್ರಿ. ಮುಂದೆ ಮುಂದೇನಪ್ಪ, ಮುಂದ ಮಂಜುನಾಥ ಮಾರ್ಕೆಟ್ ಹೋದ್ ನೋಡಪ್ಪ. ಯಪ್ಪ ದೇವ್ರ, ನಾ ಮಾರ್ಕೆಟ್ ಹೋಗಿ 1 ಕಿಲೋ ಟೊಮ್ಯಾಟೊ ತೊಗೊಂಡು ಬನ್ನಿ. ಬಾಜುಕಿನವ್ರು ಹೆಂಗೆ ಅವ್ರು ಇದಾರ, ಅವ್ರು ಬಾಜುಕಿನವ್ರು ಹೆಂಗಸರಿಗೆ ನಾ ಕೇಳಿನಿ, ಏ ನೀವು ಟೊಮ್ಯಾಟೊ ತಂದ್ರಿ 1 ಕಿಲೋಗೆ ಎಷ್ಟ? ಅವ್ರು ಅಂದ್ರೆ 1 ಕಿಲೋ 20 ರೂಪಾಯಿ, ನಾ ಅದನ್ನ 30 ರೂಪಾಯಿ ಮಾಡಿ ತೊಗೊಂಡು ಬಂದೀನಿ.
0: ಅಯ್ಯೋ ನೀವು ಏನ್ರಿ, ಹಾ ಅವ್ರಿಗೆ ಒಂದು ಸ್ವಲ್ಪ ಮುಂದೆ ಹಿಂದೆ ಮಾಡಬೇಕೇನೆ?
1: ಹಾಂ, ಅದ ನೋಡಿ ನಿಂಗೆ ಹೇಳಾಕತ್ತೀನಿ ಮಸ್ತ್ ಲಕ್ಷ್ಮಿ, ಇವತ್ತು ನಾನು ನಿಂಗೆ ಸಲ್ಯೂಟ್ ಮಾಡ್ತೀನಿ. ಈ ಭಾವತೋಲನೆ ಏನು ಮಾಡ್ತಾರೆ ನೋಡ, ಹಾಂ ಬಾರ್ಗೇನಿಂಗ್ ಅತ್ರಾಗ ನೀವು ಹೆಂಗಸರ ಬೆಸ್ಟ್. ನಾ 30 ರೂಪಾಯಿಗೆ ತೊಗೊಂಡು ಬಂದೀನಿ, ಯಾಕೆ ಬಾಜುಕಿನಕ್ಕೆ 20 ರೂಪಾಯಿ ಪ್ಲಸ್ ಕೊತ್ತಂಬರಿ ಪ್ಲಸ್ ಕರ್ಬೇವು ಎಲ್ಲ ತೊಗೊಂಡು ಬಂದಳು ನೋಡ, ಕಾಯ್ಕರಾಜರಿ ಬಾಬಾ, ಮತ್ತು ಡೋಕಜ್ ಪೂರ ಫಿರ್ಲರಿ ಬಾಬಾ.
3: ಟೊಮ್ಯಾಟೊ ತಂದು ಮತ್ತೆ ಇನ್ನೇನು ಮಾಡಿದ್ದೆ?
1: ಟೊಮ್ಯಾಟೊ ತನ್ನಿ ನಾ ತಿಕ್ಕೊಂಡು ತಿಳಿ ಸಾರು ಮಾಡೋನಂದ್ರ ಅದು ಒಂದು ಬಕವಾಸ ಆಗಿಬಿಡ್ತಪ್ಪ. ಏನು ಹೇಳೋದು ಬಿಡಪ್ಪ ಮಂಜುನಾಥ, ಟೊಮ್ಯಾಟೊ ಕಟ್ ಮಾಡುವಾಗ ಒಂದು ಸ್ವಲ್ಪ ಇಲ್ನೋಡೆ ಹೆಂಡತಿ ಮಾಸ ಲಕ್ಷ್ಮಿ ಇಡ್ ನೋಡಿಲ್ಲಿ.
0: ಅಯ್ಯೋ ದೇವ್ರೆ, ಒಂದು ಸ್ವಲ್ಪ ಹಳದಿ ಗಿಳದಿ. ಏ ಮಂಜುನಾಥ್ ಸರ್, ಒಂದು ನಿಮಿಷ
1: ನೋಡಿದ್ಯಾ ಮಂಜುನಾಥ, ಹಾ ಗಂಡಗ ಒಂದು ಸ್ವಲ್ಪ ಹತ್ತೆ ತಂದ ತಕ್ಷಣ ಎಟ್ಟ ತ್ರಾಸ ತೊಗೊಂಡಾಳು ಅಕ್ಕಿನ ಕೈ ತೋರ್ಸ ಅಂತ ಹೇಳಿ ನೋಡಲ್ಲಿ. ಅಕ್ಕಿನ ಕೈ ರೆಕ್ಕೆ ಕೇಳೋಕ್ಕಿಂತ ಹೆಚ್ಚ ಇವು ಗಾಯಗಳನ್ನ ಹೆಚ್ಚಿದಾವು. ಹೆಂಗಸರ್ ಅಂದ್ರೆ ಹೆಂಗಸರ್ ಬಿಡಪ್ಪ, ಕರನ್ ಹೇಳ್ತೇನೆ ಮಂಜುನಾಥ. ಟೊಮ್ಯಾಟೊ ಕಟ್ ಮಾಡುವಾಗ ಕೈಗೆ ಹತ್ತಪ್ಪ, 2-3 ಸಲ ಕೈಗೆ ಹತ್ತು. ಅಯ್ಯೇ ನಾರು ಹೊಕ್ಕೊಳಕತ್ನಿ ಮಂಜುನಾಥ, ನನಗೆ ಹೆಂಡತಿ ಮಾಸ ಲಕ್ಷ್ಮಿ ಕೈ ನೋಡಲ್ಲ ಪಾಪ. ಟೊಮ್ಯಾಟೊ, ಕಾಂದ, ಕ್ಯಾಬೀಜ, ಬಟಾಟಿ ಇವೆಲ್ಲ ಕಟ್ ಮಾಡಿ ಹೆಂಗಾಗ್ಯಾವ ನೋಡ.
3: ಅದು ಮಾತ್ರ ಹೌದು ಬಿಡ್ರಿ, ನಮ್ಮ ಮಮ್ಮಿಂದು ಹಂಗೆ ಇರ್ತೈತಿ ಖರೆ. ಮುಂದೇನು ಮಾಡಿದ್ರಿ, ಟೊಮ್ಯಾಟೊ ತಿಳಿಸಾರು ಆಗಿಲ್ಲ
1: ಮಂಜುನಾಥ. ಒಗ್ಗರಣೆ ಇಟ್ಟಿನಿ, ಎಲ್ಲ ಇಟ್ಟಿನಿ, ಫಸ್ಟ್ ಕ್ಲಾಸ್ ಆಯಿತು. ತೂರ್ ದಾಳ ಏನ ಅನ್ನ ಇದು ಕುಕ್ಕರ್ನಾಗ ಇಟ್ಟಿನಿ ನೋಡ, ಅದು ಇನ್ನೊಂದು ಎಕ್ಸ್ಟ್ರಾ 1 ಸೀಟಿ ಹೊಡಿಬೇಕಿತ್ತು ಏನೋಪ್ಪ. ತೂರ್ ದಾಳ ನಾ ಹೆಂಗೆ ಕುಕ್ಕರ್ನಾಗ ಹಾಕಿನ ಹಂಗೆ ಹೊರಗೆ ಬಂದಿತ್ತದ ಅಂದ್ರೆ ಅದೇನು ಅದು ಕಂಪ್ಲೀಟ್ಲಿ ಕುಕ್ ಆಗಿಲ್ಲ. ಆಮೇಲೆ ನಾ ಅನ್ನು ತಿನ್ನಿ ಹೊಟ್ಟಿ ಕಡ್ಯಾಕತ್ತಿ ಹೇಳ್ತೀನಿ ಮಂಜುನಾಥ. ಅಯ್ಯೋ ಅಯ್ಯೋ ಅಯ್ಯೋ, ಅದಕ್ಕೆ ನೋಡಪ್ಪ ಹೆಂಗಸರು ಬೇಕು ಮನ್ಯಾಗ. ಹಾಂ
0: ನೋಡಿದ್ರಿ, ಅಯ್ಯೋ ನನಗೆ ಇವತ್ತು ಚಲೋ ನಿದ್ರೆ ಬರ್ತೈತಿ. ಆರಾಮರಾಜು, ಇವತ್ತು ನೀವು ಹೋಟೆಲ್ದಿಂದ್ರ ಆರ್ಡರ್ ಮಾಡ್ರಿ, ನನಗೆ ಮೂಡಿಲ್ಲ, ನಾನು ಭಾಳ ಖುಷಿ ಇದ್ದೀನಿ.
2: ಕಳ್ಳಗನೆ ಮಂಜುನಾಥರು ಮಂಟ್ಲಗನೆ ಪತ್ ಥೋಡ ಖುಷಿ ಧಲಕನೆ ಧಲ ಧಲತ್ ಬೈರ್ ದಾನ್ ಹೋಟೆಲ್ಸ ಖಾಯ್ದಾನೆ ಪೋಟ ಯಾತ ತಸಕಸಕ್ ಇಲ್ಲ ತರೋ ಅದನ್ನ ಕಮ್ಮಿ ಹೊನ್ನಾರ ಕಾಯ.
0: बघा तुम्ही मला एक गोष्ट सांगतो, वजन वर काही बोलू नका तुम्ही माझं. मी काय इतर करून वजन कमी करून घेतो, तुम्ही काय मला चिडवायचं नाही. तुम्ही आणि ते पुष्पू शिवा, हा डर्टी फेलोस आहे तुम्ही, डर्टी फेलोस. डर्टी फेलोस अन्ना का, वी डू टेक द बाथिंग्स ओके एव्हरी डे मॉर्निंग विथ 1 बाटली, अनदर बाटली नीर, 1 बाटली दारू वाट्याग.
3: ಯಾಕ್ರಿಪ್ಪ ನೀವು ಅವ್ರ ಜೊತೆನ ಇದು ಮಾಡ್ತಿರ್ತೀರಿ ಅವ್ರು? ಅನಿ ಇನ್ನೊಂದು ಮಾತ್ರಿ ಮಸ್ ಲಕ್ಷ್ಮಿ ಮೇಡಮ್, ನಿಮ್ಮ ಇವ್ರ ಬ್ರದರ್ಸ್ ಇದ್ದಂಗ, ಇವ್ರ ಪುಷ್ಪು ಶಿವ ಮತ್ತು ಇವ್ರ ಭಾಷಾ ಭಾಷೆ ಇಬ್ಬರು ಅಷ್ಟೇ ಸ್ವಲ್ಪ ಕಾಮಿಡಿ ಮಾಡ್ತಾರೆ. ನೀವು ಯಾಕೆ ಟೆನ್ಷನ್ ತೊಗೋತೀರಿ?
1: ಏ ಮಂಜುನಾಥ, ಆಕೆ ಎಲ್ಲಿ ಟೆನ್ಷನ್ ತೊಗೋತಾಳೆ? ಇವತ್ತು ರಾತ್ರಿ ನನಗೆ ಹೋಟೆಲ್ ಊಟನ ಇತ್ತು ಗೊಪ್ಪ, ಖರೆ ಇದ್ದಿದ್ದು ಮಾತ. ಇಷ್ಟೆಲ್ಲ ಹಾಕೋ ಮಂಜುನಾಥ, ಆಮೇಲೆ ನಾನು ರಾತ್ರಿದ ಒಂದು ಇದು ಮಾಡಿದ್ ನೋಡಪ್ಪ. ರಾತ್ರಿ ಸಂಜೆ ಆದ ಕೂಡಲೇ ಸಂಜೆ ಕಸ ಮತ್ತು ಪರಿಶೀ ಮಾಡೋದಿತ್ತು, ನಾ ಮಾಡಲಿಲ್ಲ ಮಂಜುನಾಥ. ಯಪ್ಪ ವಾಲಿನಿ ಹಚ್ಚು, ಶಾಲಿನಿ ಹಚ್ಚು, ಏನೋ ಹಚ್ಚು, ಬೆನ್ನು ಇಳ್ದಿಲ್ಲ. ಅವಾಗ ನನ್ನ ನೆನಪಾತ ಹುಡುಗಿಯರು ಎಷ್ಟಪ್ಪ ಕಷ್ಟಪಡ್ತಾರೆ. ಹಾಂ ಮಂಜುನಾಥ, ಇನ್ನೊಂದು ಮಾತೈತಿ ಬಾಜುಕಿನಕ್ಕೆ. ಕಾಲೇಜ್ ಹೋಗಿತ ಮೊದ್ಲ ಎಲ್ಲ ಬಾಯ್ ಎಲ್ಲ ಮುಖ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ಕಾಳು. ನಾ ಕೇಳಿನಿ, ಏ ಕಾಯ್ದಲ್ಲಗ ಕಾಯ್ದಲ್ಲ ದಸಕ ಗಾಲೂನ್ ಜಾತೀಶ್ ಅಂತ ಹೇಳಿದ್ರೆ ಆರಾಮ್ ರಾಜು ಮಾಮ ಮೀ ಕಾಯ್ ಸಂಗು ಚಿಡು ತಲೆ ಲೋಗ ಭಾರ ಐತ ಹಿಕಡ ತಿಕಡ ಕಾಯ್ ಸಂಗಾಯ್ತತಿ ನಾನು ತೊಗೊಂಡು ಬಂದು ಹಾಕ್ವಾಯ್ತಾನೆ ತ್ಯಾಸಟಿ ಮೀ ಜೊತೋ ಅನಿ ತಸ ಪಣ್ ಧೂಳು ಹಾಯ್ನೆ ಅಂತ ಹೇಳಿದ್ಲು ಮಂಜುನಾಥ. ಎರಡನೇ ಕಾರಣಕ್ಕೆ ಕೊಟ್ಟಾಳು ಧೂಳು ಐತಿ ಇದೈತಿ ಅಂದ್ರೆ ಅದ್ರ ಮೊದಲನೇ ಕಾರಣ ಕೇಳಿ ನನಗೆ ಎಷ್ಟು ಬೇಜಾರಾತು. ಹೌದಪ್ಪ, ಹೆಣ್ಮಕ್ಳು ಎಷ್ಟೆಲ್ಲ ತ್ರಾಸ ತೊಗೋತಾರೆ. ಆಕೆ ಏನಂದ್ ಗೊತ್ತೈತಿ, ಆರಾಮ್ ರಾಜು ಮಾಮ ಮೀ ಸಂಧ್ಯಾ ಕಳಿ ಆಲೋ ಜಸ ಜಸ ಏತೋ ಕೆವಡ ಲೋಗ ಮಲ ಚಿಡು ತತ್ತೆ ಸಗಳ ಜೋಪತ್ತಾನ ಮಲ ಏತೇರಿ ಆಟವನ್ನ ಕ್ಯಾ ಕರ್ನೇಕಾರಿ ಮಂಜುನಾಥ. ಅದಕ್ಕೆ ಹೇಳ್ತೇನೆ ನಿಜವಾದ ಸ್ವಾತಂತ್ರ್ಯ ಅವಾಗ ಸಿಗ್ತೈತಿ ಇವಾಗ ನಮ್ಮ ಹೆಣ್ಮಕ್ಳು ಆರಾಮ್ಸೆ ನಮ್ಮ ದೇಶದಲ್ಲಿ ತಿರುಗಾಡ್ತಾರ ನೋಡ, ಅವಾಗ ಸಿಗ್ತದ ನೋಡಪ್ಪ ನಿಜವಾದ ಸ್ವಾತಂತ್ರ್ಯ.
0: ಹೌದು ಬಿಡ್ರಿ ಮಂಜುನಾಥ್ ಸರ, ನಾನು ಮಾರ್ಕೆಟಿಗೆ ಹೋಗಿದಾಗ ನನಗೂ ಎಲ್ಲರೂ ಚಿಡಾಯಿಸ್ತಾರೆ ನೀದಪ್ಪ ನೀದಪ್ಪ ಅಂತ. ಈಗ ನೀ ದಪ್ಪ ಅಂದ್ರೆ ದಪ್ಪ ಅನ್ನೋರ್ಲ ಕಪ್ಪ ಅನ್ನೋದು ಏನಂದ್ರೆ ನೋಡಿದ್ರಿ ಎಷ್ಟು ಚಿಡಾಯಿಸ್ತಾರೆ ನೋಡ್ರಿಪ್ಪ. ಅಯ್ಯೋ ದೇವ್ರ,
3: ಏ ಗಪ್ರಿಪ್ಪ ನೀವ. ಓ ಪುಷ್ಪು ಶಿವ, ನೀವು ಬಾಯಿ ಮುಚ್ಚ್ರಿ.
2: ತೇಜ ತೋನ್ ಬೋನ್ ಕರಾಯ್ತಾ ಇಕ್ಕತ್ ಹೋಗ ಸರ್.
3: ಕಾಯ್ತೆ
2: ಗ್ಯಾಕಿತಲ ಕಂಬ
3: ಕಂಬ ಕಾಯ ರಪ್ಪ ಮುನೆಗ್ದಿತ್ತು ಗಬ್ಬಸ. ಓ ಈ ಕಡೆ ಕಾಚಿಡ್ವಲ್ಲ ತಿನ್ನ. ಅದ್ ಮಾತ್ರ ಹೌದು ಮಸ್ ಲಕ್ಷ್ಮಿ ಮೇಡಮ್, ಎಷ್ಟೋ ನಮ್ಮ ಈಗ ನಮ್ಮ ಆರಾಮರಾಜು ಸರ್ ಹೇಳಿದಂಗ ಸ್ನೇಹಿತರೆ ಅದು ಹೌದು ದೇಶದ

0: ಜೀವನದಲ್ಲಿ ಸ್ವಾತಂತ್ರ್ಯ ಅವಾಗ ಸಿಗ್ತದೆ ಯಾವಾಗ ನಮ್ಮ ಹೆಣ್ಮಕ್ಳು ಆರಾಮಾಗಿ ಓಡಾಡ್ತಾರೆ ನೋಡ್ರಿ, ಎಸ್ ಅವಾಗ ಸಿಗ್ತದೆ. ಮತ್ತಿನ್ನೇನ್ರಿಪ್ಪ ಇಷ್ಟ ಯಾಕೆ ಇದೆಲ್ಲ ನೆನಪು ಮಾಡ್ತಿದ್ದೀರಾ ನೀವು?
1: ಏನಿಲ್ಲ ಮಂಚನಾಥ, ಒಂದು ಮಾತೈತಪ್ಪ, ಎಷ್ಟೋ ಜನ ಅಲ್ಲಿ ಈ ಹೆಣ್ಮಕ್ಳನ್ನ ಇದ ಮಾಡಕ್ ಬರಂಗಿಲ್ಲ. ಏನಂತಾರದ, ಹೆಣ್ಮಕ್ಳು ಈಗ ಪ್ರೆಗ್ನೆಂಟ್ ಆದ ತಕ್ಷಣ ಅವ್ರು ಆಲ್ರೆಡಿ ಚೆಕ್ ಮಾಡ್ತಾರೆ, ಅದ್ರಾಗ ಏನಾರು ಹೆಣ್ಣು ಮಗು ಇದ್ರೆ ಅಲ್ಲೇ ಸಾಯಿಸ್ಬಿಡ್ತಾರೆ. ಮಂಚುನಾಥ, ನನ್ನ ತಂಗಿನೂ ಹೆಣ್ಣು, ನನ್ನ ಮವನೂ ಹೆಣ್ಣು, ಮತ್ತೆ ಯಾಕಪ್ಪ ಹೆಣ್ಣನ್ನು ಸಾಯಿಸಾತೀರ? ಅದು ಒಂದು ಹೆಣ್ಣು ಒಳಗಿಂದ ಹೆಣ್ಣು ಸಾಯಿಸ್ತೀರಂದ್ರೆ ಈ ಮತ್ತಿನ್ನೇನು ಉಳಿತು ಮರಾಯ? ಇದ ಇವತ್ತಿಂದ ಕಾರ್ಯಕ್ರಮದಲ್ಲಿ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿದ್ದೆ. ಇತ್ರಾಗ ಏನು ನಗು ಬರ್ತೈತಿ? ನಗ್ಲಿ ನಗುದ ನಕ್ಕೋರಿ, ಖರೆ ತಲೆಯಾಗೇನು ಹೊಕ್ಕೈತಿ ನೋಡ್ರಿ, ಅದನ್ನು ಒಂದು ಸ್ವಲ್ಪ ಇಟ್ಕೋರಿ.
2: ಅಯ್ಯೋ, ನನ್ನ ಮಂಚಲಕ್ಷ್ಮಿ ಮೇಡಮ್ ಅಂದ್ರೆ ಇಷ್ಟು ಪ್ರೀತಿ ಮಾಡ್ತಾರೆ ನಂಗೆ ಗೊತ್ತಿದ್ರಿಕಿಲ್ರಿ ಮಂಜುನಾಥ್ ಸರ. ಅಯ್ಯೋ, ಇನ್ನೊಂದು ಒಂದು ವಾರ ನಮ್ಮ ಮನ್ಯಾಗ ಇದ್ದು ಬಿಡ್ತೀನಿ ಬಿಡ್ರಿಪ್ಪ, ನಮ್ಮ ಮಮ್ಮಿ ಮನ್ಯಾಗ.
1: ಏ ಸಾಕು ಬಿಡ, ಏ ಮಂಜುನಾಥ್ ಇದೇನು ಮಂಜುನಾಥ? ಹಾಂ, ಇಲ್ಲೆಲ್ಲ ನಾ ರೆಸ್ಪೆಕ್ಟ್ ಕೊಡತ್ತೀನಿ, ಇಕ್ಕೇನಿ ಮತ್ತೊಂದು ವಾರ ನನಗಾಗಂಗಿಲ್ಲಪ್ಪ. ಮತ್ತೊಂದು ವಾರ ಅಂದ್ರೆ ನಾ ಸಿವಿಲ್ ಹಾಸ್ಪಿಟಲ್ನಾಗ ಮಕ್ಕೋತೇನಪ್ಪ, ಬೆನ್ನು ನೋವು ಹಿಂಗೆ ಬರಂಗಿಲ್ಲ. ಮತ್ತೆ
2: ಬತ್ರಿ, ನನಗೆ ಬೆನ್ನು ನೋವು ಇರಂಗಿಲ್ಲರಿ. ಹಾಂ, ನೋಡಿದ್ರಿ ಅಲ್ರಿ ಮಂಜುನಾಥ್ ಸರ್, ಹೆಣ್ಮಕ್ಳ ಮೇಲೆ ಹೋದ್ರೆ ನಡೀತದ್ರಿ.
1: ಯಪ್ಪ, ಈಗಿಂದ್ರ ನಾ ಹಿಂಗೆ ಮಾಡ್ತೀನಿ ಮಂಜುನಾಥ, ಒಂದಿನ ಆಕೆ ಕುಕ್ಕಿಂಗ್ ಮಾಡಲಿ, ಮತ್ತು ಒಂದಿನ ನಾನು ಕುಕ್ಕಿಂಗ್ ಮಾಡ್ತೀನಿ. ಒಂದಿನ ಕೊತ್ತಂಬರಿ ಆಕೆ ಕಟ್ ಮಾಡಲಿ, ನೆಕ್ಸ್ಟ್ ಡೇ ಕಾಂದಾ ನಾ ಕಟ್ ಮಾಡ್ತೀನಿ. ಒಂದಿನ ಟೊಮ್ಯಾಟೊ ಆಕೆ ಕಟ್ ಮಾಡಲಿ.
3: ಕ್ಯಾಸಟಿ ಮಂಟ್ಲು ಲಗ್ನ ಏಕದ ಕರುಣ್ ಬಗ ಏಕ ಲಗ್ನ ಏಕ ಐಸಾ ಲಡ್ಡು ಹೈ ಜೋ ಖಾಯಾ ವೋ ಭಿ ಪಸ್ತಾತಾ ಹೈ.
2: ಜೋ ನೈ ಖಾಯಾ ವೋ ಭಿ ಪಸ್ತಾತಾ ಹೈ.
0: ಶಿವನೇ ಶಂಭುಲಿಂಗ. ಅರೆ ಸ್ನೇಹಿತರೇ, ಅಪ್ಪ ನೋಡ್ತಾ ನೋಡ್ತಾ ಟೈಮ್ ಆಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಸಲಕ್ಷ್ಮಿ ಮೇಡಮಿಗೆ ನಾನು ಸಲ್ಯೂಟ್ ಹೇಳಬೇಕು. ಎಸ್, ಆ್ಯಂಡ್ ನಮ್ಮ ಲೇಡೀಸ್ ಯಾರ್ಯಾರಿದ್ದಾರೆ ಅವರಿಗೂ ಸಲ್ಯೂಟ್ ಹೇಳಬೇಕು. ಅವ್ರು ಮಾಡೋ ಕೆಲಸ ನಮ್ಮ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಕ್ಕೆ ಹೋದ್ರೂ ಅಷ್ಟು ಚಲೋ ಆಗೋದಿಲ್ಲ. ಮಾಡಾದ ತಕ್ಷಣ ನಮ್ಗೆ ಗೊತ್ತಾಗ್ತದಕ್ಕೆ ಎಷ್ಟು ತ್ರಾಸಿದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು.
2: ಅಯ್ಯೋ ಮಂಜುನಾಥ್ ಸರ್, ಥ್ಯಾಂಕ್ ಯು ರೀ. ಆರಾಮ್ ರಾಜು, ಇವತ್ತು ರಾತ್ರಿ ನಾವು ಯಾವ ಹೋಟೆಲಿಗೆ?
1: ನೋಡಿದ್ಯಾ ಮಂಜುನಾಥ, ನನ್ನ ಜೇಬ್ ಮೇಲೆ ಬಿತ್ತು ನೋಡಪ್ಪ, ಇಕ್ಕಿ ಮತ್ತೆ ಕೊಡಕ್ ಹೋಗಿ ನನ್ನ ಜೇಬ್ ಮೇಲೆ ಬಿತ್ತು ನೋಡಪ್ಪ. ವಜನ ಏನ್ ಹೇಳೋದು, ಹೇಳ್ಬೇಕಪ್ಪ ಮಂತ್ ಎಂಡ್ ಬಂತೈತಿ, ಮತ್ತ ಇದ್ರ ಮೇಲೆ ಎಷ್ಟೊಂದು ಹೋಟೆಲ.
0: ವೈರಿ ವೈರಿ ವೈರಿ, ಎಂಜಾಯ್ ಮಾಡ್ರಿ, ಎಂಜಾಯ್ ಮಾಡ್ರಿ, ಎಂಜಾಯ್ ಮಾಡ್ರಿ.
1: ಅದಕ್ಕ ನೋಡವ, ಭಾಷಾ ಹೇಳೋದು ಕರೆಕ್ಟ್. ಲಗ್ನ ಮಂಜೆ ಏಕ ಲಡ್ಡು ಜೋ ಖಾಯಾ ಓ ಪಚ್ತಾಯ ಜೋ ನೈ ಖಾಯಾ
3: ಓ ಬಿ ಪಚ್ತಾಯ.
0: ಆಯ್ತ್ ನಡ್ರಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಗಿಲಿಕ್ಕೆ ಬಂತು. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ.
2: ಅಯ್ಯೋ ಮಂಜುನಾಥ್ ಸರ್, ಇವತ್ತು ನಾನು ಏನ್ ಮಾಡ್ತೀನಿ ಪ್ಲೀಸ್?
0: ಯಾಕ್ರಿ ಓಪನಿಂಗ್ ನೀವು ಮಾಡಿದ್ರಿ?
2: ಹಾಯ್, ನಾವು ಏನ್ ಮಾಡುದಲ್ರಿ? ಆಯ್ತು ರೀ, ಅಲ್ಲಾಗಡ್ಡಿ ಪಾನ್ ಪಟ್ಟಿ ಫೀ ಫೀ ಫೀ.
0: ನಮಸ್ಕಾರ ನಮಸ್ಕಾರ, ನೀವ ಮಾಡ್ರಿ ತಗೋರಿ.
2: ಥ್ಯಾಂಕ್ ಯು ರೀ ಮಂಜುನಾಥ್ ಸರ್. ಹಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನನ್ಗೆಲ್ಲರೂ ಇಜ್ಜತ್ ಕೊಡ್ರಿ, ನಾನು ನಿಮ್ಗೆಲ್ಲರಿಗೂ ಕೊಡ್ತೇನೆ ಫುಲ್ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು.
3: ನಮಕ್ ಕಮರಾಲೆಲ್ಲ ಉಪ್ಪಿಟ್ಟು.
2: ನೋಡ್ರಿ ಭಾಷಾ ಸರ್, ನೀವು ಏನಾರು ಬಂದ್ರೆ ನಿಮಗೂ ಪಿನಾಯಿಲ್ ಕುಡಿಸ್ತೇನಿ. ನಾವು ರೆಡಿ ಇದ್ದೇವಿ.
0: ನೀವು ಕಾರ್ಯಕ್ರಮ ಮುಗಿಸ್ರಿ ಪ್ಲೀಸ್.
2: ಹಾ ಹಾ ಮಂಜುನಾಥ್ ಸರ್, ನೀವು ಎಲ್ಲರೂ ನಮ್ಮ ಸ್ನೇಹಿತರು ಯಾರ್ಯಾರು ಇದ್ದೀರಿ ನೋಡ್ರಿ, ಮಂಜುನಾಥ್ ಸರ್ನ ಕಾರ್ಯಕ್ರಮ ಕೇಳ್ರಿ, ಆಮೇಲೆ ನೀವು ಹೆಣ್ಮಕ್ಳಿಗೆ ಫುಲ್ ರೆಸ್ಪೆಕ್ಟ್ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ರೀ ನಿಮ್ಮ ಮನೆ ಪಕ್ಕದ ಗಲ್ಲಿಯ ಹುಡುಗಿ ಮಾಸ್ ಲಕ್ಷ್ಮಿ. ಹೆಂಗಿತ್ರಿ?
1: ಹಾ, ನೀ ಹೇಳ್ತೀನಿ ನಾ ಹೇಳೋ. ಏ ಹಲೋ,
0: ಮಸ್ತ್ ಇತ್ರಿ, ಮಸ್ತ್ ಲಕ್ಷ್ಮಿ ಮೇಡಮ್ ಅಂದಾರಂದ್ರೆ ಮಸ್ತ್. ಸ್ನೇಹಿತರೇ, ಬಬಾಯ್ ಅಂತ ಹೇಳ್ತಾ ಈ ನಿಮ್ಮ ಮಂಜುನಾಥ್ ಪೈ ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಹಾಸ್ಯ ಹೊನಲು. ಇದು ನಿಮ್ಮ ಪ್ರೀತಿಯ ಚಾನೆಲ್ ವೇಣುಧ್ವನಿ. ಬಬಾಯ್
1: ಬಬಾಯ್
3: ಬಬಾಯ್
2: ಬಾಯ್. ನಾನು ಹೇಳ್ತೀನಿ ಲರಿ, ಬಾಯ್.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: inde beti needi KLE cancer hospital belagavi
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to...

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry! Visit to
3: Belagavi Nutanamagi Arambavagalide. One Life Ambika Infra Build and Core Developers Prasthuta Padisuva. One Life Sundara Badukina Hasa Arambha 20 Varshagala Bharavaseya Hesaru Ambika Group Iga Core Developers Jote Gudi Nimagagi Tarutidare Belagavia Hemia Project Susajita Jivana Shailigagi Atyadunika 2 BHK Apartment Galu Vishwadarjaya Saulabhyagalu Sundaravada Udhyanavana Landscape Garden High Tech Gym Matu Yoga Kendra Nagarada Pramukha ಶಾಲೆಗಳು ಆಸ್ಪತ್ರೆಗಳು ಮತ್ತು ಬಸ್ ರೈಲು ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್ 24/7 ನಿರಂತರ ನೀರಿನ ಸೌಲಭ್ಯ ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್ ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ ದೂರವಾಣಿ ಸಂಖ್ಯೆ 08314069685 ಮೊಬೈಲ್ ಸಂಖ್ಯೆ 7760477279 ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ ಅನುಭವ ಹೊಂದಿದ ವೈದ್ಯರ ತಂಡ ಸುಸಜ್ಜಿತ ಓಪಿಡಿ ಸೇವೆಗಳು ಆಧುನಿಕ ಸೌಲಭ್ಯಗಳು ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ KLE ಸಂಸ್ಥೆ ಶಿಕ್ಷಣ ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ ಅಲರ್ಜಿ ಚರ್ಮ ರೋಗಗಳು ಸಂಧಿವಾತ ಮತ್ತು ಕೀಲು ನೋವು ಮೈಗ್ರೇನ್ ಉಸಿರಾಟದ ಸಮಸ್ಯೆಗಳು ಜೀರ್ಣಕ್ರಿಯೆ ತೊಂದರೆಗಳು ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry!
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
4: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026.
4: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.